107.8 FM. Radio Sarang. Ega app nalu kuda labhya.

107.8 FM Radio Sarang. Iga app

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಪ್ರಸಾರಣ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಅವ್ರ ಬಗ್ಗೆ ಹೇಳ್ತೀವಿ, ಅವರಿಗೆ ಶೌಚವಿಲ್ಲ, ಆಚಾರವಿಲ್ಲ, ಏನು ಸಿಕ್ಕಿದ್ರೆ ಅದನ್ನು ತಿನ್ನುವರು, ಮಡಿ ಇಲ್ಲ, ಮೈಲಿಗೆ ಇಲ್ಲ, ವರ್ಣಭೇದವಿಲ್ಲ, ಸ್ತ್ರೀಯರೊಡನೆ ಸುಲಭವಾಗಿ ಬರೆಯುವರು, ಮದ್ಯ ಕುಡಿದು ಗಂಡಸರು ಹೆಂಗಸರು ಕುಳಿತು ನೃತ್ಯ ಮಾಡುವರು. ನಾವು ಆಶ್ಚರ್ಯದಿಂದ ನೋಡಿ ಇಂತಹ ಜನಾಂಗದಲ್ಲಿ ಏನಾದರೂ ಒಳ್ಳೆಯದು ಇರಬಹುದೇ ಎಂದು ಆಶ್ಚರ್ಯಪಡಬೇಕು. ಅವರಲ್ಲಿ ಏನಾದರೂ ಒಳ್ಳೆಯದಿದೆಯಾ ಅಂತ ನಾವು ಕೇಳ್ತೀವಿ. ಇದು ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಹೇಳ್ತಾರೆ. ಮುಂದೆ ಆ ಸಮನ್ವಯ ದೃಷ್ಟಿ ಬರುವಂಥದ್ದು ಮುಂದಿನ ಸಾಲು. ಎಷ್ಟು ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ, ಇಷ್ಟು ಪ್ಯಾರಾಗ್ರಾಫ್ ಹೇಳಿಬಿಟ್ಟು ಮುಂದೆ. ಇವೆರಡೂ ಬಹಿರ್ದೃಷ್ಟಿ, ಒಳಗೆ ಇರುವುದು ಅಲ್ಲ. ವಿದೇಶಿಯರಿಗೆ ನಮ್ಮ ಸಮಾಜದಲ್ಲಿ ಬೆರೆಯಲು ಅವಕಾಶವಿಲ್ಲ. ನಾವು ಅವರನ್ನು ಮ್ಲೇಚ್ಛರ್ ಅನ್ನುತ್ತೇವೆ, ಅವರು ಕೂಡ ನಮ್ಮನ್ನು ಕಾಳದಾಸರು ಎಂದು ನಿರ್ಕೃಷ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ. ಇಬ್ಬರು ಬೆರೀಲೇ ಇಲ್ಲ, ನಾವು ದೂರ ದೂರ ಕೂತೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಎರಡೂ ದೃಷ್ಟಿಯಲ್ಲಿ ಸತ್ಯವಿದೆ. ಇದು ಕ್ರಾಂತ ದೃಷ್ಟಿ ಅಂತ ಹೇಳುತ್ತೆ. ಎರಡೂ ದೃಷ್ಟಿಯಲ್ಲಿ ಸತ್ಯ ಇದೆ. ಯಾಕಂದರೆ ಒಂದು ಭಾಳ ದೊಡ್ಡ ಪ್ರಶ್ನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ. ಇಷ್ಟು ನಿಷ್ಪ್ರಯೋಜಕರು ಭಾರತದವರಾಗಿದ್ದರೆ, ಪೌರಾತ್ಯರಾಗಿದ್ದರೆ ಅದು ಜನಾಂಗ ಹೇಗೆ ಬದುಕ್ತು? ಏನೂ ಶಕ್ತಿ ಇಲ್ಲದ್ರೆ ಬದುಕೋಕ್ಕಾಗಲ್ಲ ರೀ. ಯಾವುದೋ ಒಂದು ರೋಗ ಬಂದರೆ ಪಟ್ಟು ಹೋಗ್ಬಿಡ್ಬೇಕು. ಏನೂ ಇಲ್ಲ, ಇಲ್ಲಿ ದಾಸ್ಯದಲ್ಲಿದ್ದಾರೆ, ದೀನರಾಗಿದ್ದಾರೆ, ಸತ್ತ ಎಲುಬುಗಳಲ್ಲಿ ಸ್ಮಶಾನ ಇದ್ದಂಗಿದ್ದಾರೆ ಅಂತ ಇಷ್ಟೆಲ್ಲ ಬರೆದಾಗ ಬದುಕಿದ್ರೆ ಹೇಗೆ ಅವರು? ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಒಳಗಿನಿಂದ ಮತ್ತು ಹೊರಗಿನಿಂದ ಇಷ್ಟೊಂದು ದುಃಖ ದಾರಿದ್ರ್ಯಗಳಿಗೆ ತುತ್ತಾದರೂ ಭಾರತೀಯರು ಇನ್ನೂ ಬದುಕಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಬದುಕಿದ್ದಾರೆ ಅಂತ ಹೇಳ್ತಾರೆ, ಬದುಕಿದ್ದಾರೆ. ಇದಕ್ಕೆ ಕಾರಣ ಜಗತ್ತಿನ ರಕ್ಷಣೆಗೆ ಅವಶ್ಯಕವಾದ ರಾಷ್ಟ್ರೀಯ ಭಾವ ನಮ್ಮಲ್ಲಿರುವುದು. ನಮ್ಮ ದೇಶ, ನಮ್ಮ ರಾಷ್ಟ್ರ ಅಂತ ಒಂದಿದೆ.

0: रेडियो सारंग 107.8 FM.
1: ಇದು ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ, ಯುರೋಪ್ ದೇಶದವರಲ್ಲಿ ಒಂದು ರಾಷ್ಟ್ರೀಯ ಭಾವವಿದೆ, ಅದಿಲ್ಲದಿದ್ದರೆ ಸಂಸಾರ ಸಾಗುವುದಿಲ್ಲ. ಆದ ಕಾರಣವೇ ಅವರಷ್ಟು ಪ್ರಬಲರಾಗಿರುವುದು. ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡರೆ ಮನುಷ್ಯ ಒಂದು ಕ್ಷಣವಾದರೂ ಬದುಕಿಯಾನೇನು? ಶಕ್ತಿ ಹೋದರೆ ಯಾರೂ ಬದುಕೋಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಅಲ್ಲಿಯ ವ್ಯಕ್ತಿಗಳ ಸಮಷ್ಟಿ ಮಾತ್ರ. ರಾಷ್ಟ್ರ ಅಂದ್ರೆ ಏನು? ಎಲ್ಲ ಒಟ್ಟು ಎಷ್ಟು ಜನ ಇದ್ದಾರೋ ದೇಶದಲ್ಲಿ, ಆ ಎಲ್ಲರ ವ್ಯಷ್ಟಿ ಸಮಷ್ಟಿ ರೂಪ ಅದು. 1000 ಜನ ಇದ್ದರೆ 1000 ಜನ ಶಕ್ತಿಯೆಲ್ಲ ದೇಶದ ಶಕ್ತಿ ಆಗ್ತದೆ. ಹಾಗೆಲ್ಲವರ ಸಮಷ್ಟಿ ರೂಪ ಅದು. ಹಠಾತ್ತಾಗಿ ಅದು ನಿಶಕ್ತವಾಗಿ ನಿಷ್ಕರ್ಮವಾದರೆ ರಾಷ್ಟ್ರ ಹೇಗೆ ಬದುಕಬಲ್ಲದು? ಇದು ಬಹಳ ಚಿಂತನೆ ಹಚ್ಚುವಂಥ ಮಾತು. ನನಗಂತೂ ಎಷ್ಟೋ ಸಲ ಅಂತೀವಿ, ನಮ್ಮ ದೇಶದಲ್ಲಿ ಏನು ಪ್ರಯೋಜನ ಇಲ್ಲ ಸರ್ ಅಂತೀವಿ. ಆದರೆ ಅಷ್ಟು ವರ್ಷ ನಡ್ಕೊಂಬಂದಿದೆಯಲ್ಲ. ಯಾವುದೋ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಅಷ್ಟು 1000 ವರ್ಷ ನಡ್ಕೊಂಬರ್ಬೇಕಾದ್ರೆ ಒಳಗಡೆ ಶಕ್ತಿ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ. ಅದನ್ನು ಹುಡುಕ್ತಾ ಇದ್ದಾರೆ ಅವ್ರ ಶಕ್ತಿ ಏನು ಅಂತ. 1000 ವರ್ಷಗಳಿಂದ ಹಲವು ಬಗೆಯ ಕೋಟಲೆಗೆ ತುತ್ತಾದರೂ ಹಿಂದೂ ಜನಾಂಗ ಏಕನಾಶವಾಗಲಿಲ್ಲ. ಈ ನಮ್ಮ ರೀತಿ ನೀತಿಗಳು ಅಷ್ಟು ಹೀನವಾಗಿದ್ದರೆ ಪ್ರಪಂಚದಿಂದ ಏತಕ್ಕೆ ಇನ್ನೂ ಕಣ್ಮರೆಯಾಗಿ ಬದುಕಿದ್ದಾವೆ? ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ. ತಾವು ಗಮನಿಸಿರಬೇಕು, ನಮ್ಮ ಭಾರತೀಯರು ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ. ದಂಡಯಾತ್ರೆ ಅಂತ ಕರಿತಾ ಇದ್ರು ಉಳಿದವರೆಲ್ಲ, ಭಾರತದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ. ಆದರೆ ನಮ್ಮ ಭಾರತೀಯರು ಆ ಯಾತ್ರೆಯೇ ದಂಡ ಅಂದರು. ಎಲ್ಲಿ ಹೋಗಲಿ, ದಂಡಯಾತ್ರೆ ಎಂದೂ ಮಾಡಲಿಲ್ಲ. ಬೇರೆದವ್ರು ಬಂದರು, ಬೇಕಾದಷ್ಟು ದಂಡಯಾತ್ರೆ ಮಾಡಿದರು. ಅದಕ್ಕೆ ಹೇಳ್ತಾರೆ, ವಿದೇಶಿ ವಿಜಯಿಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನು ಬಿಟ್ಟಿಲ್ಲ. ಇತರ ನಾಗರಿಕ ದೇಶಗಳಲ್ಲಿ ಆದಂತೆ ಹಿಂದೂ ಜನಾಂಗ ಏಕೆ ನಿರ್ನಾಮವಾಗಲಿಲ್ಲ? ಯಾಕೆ ರೋಮ ಬಿದ್ದು ಹೋಯ್ತಲ್ಲ, ಈಜಿಪ್ಷಿಯನ್ ಪರಂಪರೆ ಮಾಯ ಆಗಿ ಹೋಯ್ತು. ಆ ಮಾಯನ್ ಒಂದು ವ್ಯವಸ್ಥೆ ಹೋಗ್ಬಿಡ್ತು ಇವತ್ತಿಲ್ಲ. ಮಾಯನ ಕ್ಯಾಲೆಂಡರ್ ಇಟ್ಕೊಂಡು ಪ್ರಳಯ ಅಂತ ಒದ್ದಾಡ್ತಾ ಇದ್ದೀವಿ ನಾವು. ಮಾಯನ್ ಇಲ್ಲ ಈಗ. ಅಂದರೆ ಒಂದು ವ್ಯವಸ್ಥೆ, ಒಂದು ಜನಾಂಗವೇ ಕರಗಿ ಹೋಗ್ಬಿಡ್ತಲ್ಲ. ಆದರೆ ಇದ್ಯಾಕೆ ಆಗಲಿಲ್ಲ? ಭರತಖಂಡ ಜನಶೂನ್ಯವಾದ ಒಂದು ದಂಡಕಾರಣ್ಯವಾಗಿ ಯಾಕೆ ಆಗಲಿಲ್ಲ? ಎಷ್ಟು ಚಿಂತನೆ ಮಾಡುವಂಥ ವಿಷಯ ಅದು. ವಿದೇಶಿಯರು ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ ದೇಶಗಳಲ್ಲಿ ಮಾಡಿದಂತೆ ಇಲ್ಲಿಗೂ ಬಂದು ಫಲವತ್ತಾದ ಭೂಮಿಯನ್ನೆಲ್ಲ ಏಕೆ ಆಕ್ರಮಿಸಲಿಲ್ಲ?

0: Radio Sarang 107.8 FM.
1: ನೋಡಿ, ಆಸ್ಟ್ರೇಲಿಯಾ ಇದಿರೋದೆಲ್ಲ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ. ಆ ಯಾರ್ಯಾರು ಜನ ಇದ್ರೋ, ತಪ್ಪು ಮಾಡಿದವರು, ಅಪರಾಧಿಗಳನ್ನು ಇಡೋದಕ್ಕೆ ಅಂತ ಒಂದು ಖಂಡ ಮಾಡಿ ಹಾಕಿದ್ದಲ್ಲಿ ಬರೀ ಅಪರಾಧಿಗಳನ್ನು ಕಳಿಸಿದಂಥ ಕಂಡೆಮ್ಡ್ ಪೀಪಲ್ ಅಂತ ಕರಿತೀವಿ, ಅವರಿಗೆಲ್ಲ ಕಳಿಸಿದಂಥ ಒಂದು ರಾಷ್ಟ್ರ ಆಗಿ ಕೂತ್ಕೊಂಡಿದೆ ಆಸ್ಟ್ರೇಲಿಯಾ. ಅಮೇರಿಕಾ ಕೂಡ ಅದು ಯಾರೂ ಇಲ್ಲ ಅಂತ ವಾಸ್ಕೋಡ ಗಾಮ ಹೋದಾಗ ಅದು ಹೌದಾ ಅನ್ನಿಸ್ಬೇಕು. ಬೇರೆ ಬೇರೆದವ್ರು ಕಂಡು ಹಿಡಿದ್ರಲ್ಲ ಜಗತ್ತುಗಳನ್ನು, ಹೋಗಿ ಉಳ್ಕೊಂಬಿಟ್ರು, ಪೂರ್ತಿ ಉಳ್ಕೊಂಬಿಟ್ರು. ದೊಡ್ಡ ದೊಡ್ಡ ದೇಶಗಳಿಗೆ ಬಹಳ ದೊಡ್ಡ ಇತಿಹಾಸ ಇಲ್ಲ, ಬಹಳ 200 ವರ್ಷ, 300 ವರ್ಷ, 400 ವರ್ಷ ಇತಿಹಾಸ ಅದಕ್ಕಿಂತ ಹೆಚ್ಚಿಲ್ಲ. ಎಲ್ಲ ಹೊರಗಿಂದ ಬಂದವರೇ ಅವರು. ಅವರು ಹೇಗೆ ದೇಶವನ್ನು ಆಕ್ರಮಿಸಿ ತಮ್ಮ ದೇಶ ಮಾಡಿಕೊಂಡ್ರು, ನಮ್ಮ ದೇಶ ಯಾಕಾಗಲಿಲ್ಲ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರಪ್ಪ, ಓನ್ಲಿ ವಿವೇಕಾನಂದರೆ ಬರೀಬೇಕು. ಇವತ್ತು ಬರೆದ್ರೆ ಕಾಂಟ್ರವರ್ಸಿ ಆಗ್ಬೋದಾಗಿತ್ತೇನೋ, ಅವರು ಬರೆದು ಚೆನ್ನಾಗಿ ಬರೆದಿದ್ದಾರೆ. ವಿದೇಶಿಯರೇ, ಈ ಮಾತು ನೆನೆಸ್ಕೋಬೇಕು, ನೀವು ಬಲಾಢ್ಯರೆಂಬುದು ಬರೀ ಭ್ರಾಂತಿ. ಭಾರತದಲ್ಲಿಯೂ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ. ಮೊದಲು ಇದನ್ನು ಗಮನಿಸಿ, ಜೊತೆಗೆ ಇನ್ನೊಂದು ಜ್ಞಾಪಕದಲ್ಲಿಡಿ, ಜಗದ ಸಭ್ಯತಾ ಭಂಡಾರಕ್ಕೆ ನಮ್ಮ ಕಾಣಿಕೆ ಅವಶ್ಯವಿದೆ. ಜಗತ್ತಿನ ಸಭ್ಯತೆಯ ಭಂಡಾರಕ್ಕೆ, ನೀವು ಜಗತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಆ ಸಭ್ಯತೆ ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಷಯ ಇದೆ, ನಾವು ಕೊಡೋಕೆ ತಯಾರಿದ್ದೀವಿ. ಆದ ಕಾರಣವೇ ಭಾರತ ಇನ್ನೂ ಸಜೀವಿಯಾಗಿರುವುದು. ಇನ್ನೊಂದು ಮಾತು ಬಹಳ ಮುಖ್ಯವಾಗಿ, ಕ್ರಾಂತ ದೃಷ್ಟಿ ಅಂತ ಹೇಳಿದ್ನಲ್ಲ, ಎರಡರಲ್ಲೂ ಚೆನ್ನಾಗಿದೆ ಅಂತ ಒಪ್ಕೊಳ್ಳುವಂಥದ್ದು. ಅವ್ರನ್ನೂ ಕಂಡೆಮ್ ಮಾಡ್ತಾರೆ ತಪ್ಪಿದ್ದನ್ನು, ಇವ್ರನ್ನೂ ತಪ್ಪಾದದ್ದು ಹೇಳ್ತಾರೆ, ಯಾವುದು ಒಳ್ಳೇದಿದೆ ಅಂತ ಆರಿಸ್ಕೊಳ್ಳುವಂಥದ್ದು, ಇದಕ್ಕೆ ಭಾವಸೇತು ಅಂತ ಕರೆಯುವಂಥದ್ದು ಹೇಳ್ತಾರೆ. ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ. ಭಾರತಕ್ಕೂ ಆಗ್ಬೋದು, ಪಾಶ್ಚಾತ್ಯರಿಗೂ ಆಗ್ಬೋದು, ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ. ನಮ್ಮಲ್ಲಿ ಕೆಲವು ಭ್ರಮಾದಿಯನ್ರು ಇದ್ದಾರೆ, ನಮ್ಮಲ್ಲಿ ಕೆಲವರು, ಭಾರತಾನೇ ಸರ್ವಶ್ರೇಷ್ಠ, ಜಗತ್ತಲ್ಲಿ ಏನೇನು ಪ್ರಯೋಜನ ಇಲ್ಲ ಬೇರೆ ಕಡೆಗೆ ಅಂತ ಹೇಳುವಂಥ ಒಂದು ವರ್ಗ ಇದೆ. ನಮ್ಮ ದೇಶದಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಇದೆ ಅನ್ನುವಂಥವ್ರು ಇದ್ದೀವಿ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಮೀಸಲಾಗಿದೆ ಎಂಬುದು ಭ್ರಾಂತಿ. ಇದನ್ನು ಮೊದಲು ನಾವು ಗಮನಿಸಬೇಕು. ವ್ಯಕ್ತಿಯಲ್ಲಿರುವಂತೆ ಜನಾಂಗದಲ್ಲಿಯೂ ಕೆಲವು ಒಳ್ಳೆಯ ಗುಣಗಳು ಇತರರಿಗಿಂತ ಪ್ರಧಾನವಾಗಿರಬಹುದು, ಕೆಲವು ಗುಣ ದೊಡ್ಡದಿರ್ಬೋದು. ನಮ್ಮ ಜನಾಂಗದಲ್ಲಿ ಅನಾಲಿಸಿಸ್ ಆಗಿದೆ ನೋಡಿ, ಈಗ ಬಂದಾಗ ಬ್ರಿಡ್ಜ್, ಇದನ್ನು ಬ್ರಿಡ್ಜ್ ಅಂತ ಕರಿತೇನೆ. ನಮ್ಮ ಜನಾಂಗದಲ್ಲಿ ಮೋಕ್ಷ ಪ್ರಾಪ್ತಿ ಇಚ್ಛೆ ಪ್ರಕಟವಾಗಿದೆ, ಪ್ರಧಾನವಾಗಿದೆ. ಮೋಕ್ಷ ಸಾಧನೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನವಾಗಿರುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಧರ್ಮ ಪ್ರಧಾನವಾಗಿದೆ, ರಿಲಿಜನ್ ಅನ್ನೋದಕ್ಕೆ ಧರ್ಮ ಅಂತ ಬಂದಿದೆ, ಪ್ರಧಾನವಾಗಿದೆ. ನಾವು ಇಚ್ಛಿಸುವುದು ಮುಕ್ತಿ, ಅವರು ಇಚ್ಛಿಸುವುದು ಧರ್ಮ. ಆ ಧರ್ಮದ ಅರ್ಥ ಹೇಳ್ತಾರೆ ನೋಡಿ ಅವರು. ಇಲ್ಲಿ ಧರ್ಮ ಶಬ್ದದ ವ್ಯವಹಾರ ಮೀಮಾಂಸಕರ ಅರ್ಥದಲ್ಲಿದೆ, ಇದು ಕಾಮನ್, ಬಹಳ ಭಾರತೀಯ ವೇದಾಂತ ದೃಷ್ಟಿಯಿಂದಲ್ಲ. ಸಾಮಾನ್ಯವಾಗಿ ಧರ್ಮ ಅಂತ ಏನು ಬಳಸ್ತೀವೋ ಆ ಅರ್ಥದಲ್ಲಿ ಅವರು ಧರ್ಮ ಮುಖ್ಯವಾಗಿದೆ. ಅಂದರೆ ಏನರ್ಥ ಅವರಿಗೆ ಧರ್ಮವೆಂದರೇನು? ಅವ್ರ ಪಾಲಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖಭೋಗ ಪ್ರವೃತ್ತಿಯೇ ಧರ್ಮ. ವಿ ಶುಡ್ ಬಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್. ನೀವು ಇವತ್ತು ಯಾವುದಾದ್ರೂ ಅಮೇರಿಕನ್ ಪುಸ್ತಕ ತೊಗೊಂಡ್ರೆ, ಹೊಸ ಪುಸ್ತಕ ಬಂದರೆ, ಹೌ ಟು ಬಿ ರಿಚ್ ಆ್ಯಂಡ್ ಹೌ ಟು ಬಿ ಸಕ್ಸಸ್ಫುಲ್, ಮುಖ್ಯ ಕ್ವಶನ್ ಬರ್, ಹೌ ಟು ಬಿ ರಿಚ್, ಹೌ ಟು ಬಿ ಸಕ್ಸಸ್ಫುಲ್, ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್, ಅದು ಬರೀ ಅಂಥದ್ದೇ. ಅಂದರೆ ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಬಳಸಬೇಕು, ಹೇಗೆ ಚೆನ್ನಾಗಿ ಗಳಿಸಬೇಕು, ಹೌ ಟು ಬಿ ಸಕ್ಸಸ್ಫುಲ್ ಮೀನ್ಸ್ ಹೌ ಟು ಬಿ ರಿಚ್, ಈಗೆಲ್ಲ ಬೇಕಾದಷ್ಟು ಪುಸ್ತಕ ಬರ್ತದೆ. ಅವ್ರು ಹೇಳುವಂಥದ್ದು ಭೋಗ ಪ್ರವೃತ್ತಿಯೇ ಧರ್ಮ. ಧರ್ಮ ಕ್ರಿಯೆಯ ಮೂಲಕ ಆಗುವಂಥದ್ದು. ಮನುಷ್ಯ ಹಗಲು ರಾತ್ರಿ ಸುಖವನ್ನು ಅನುಸರಿಸುವನು, ಅದಕ್ಕಾಗಿ ಕರ್ಮ ಮಾಡುತ್ತಾನೆ. ಆದ್ದರಿಂದ ಅವ್ರ ಉದ್ದೇಶ ಸ್ಪಷ್ಟವಾಗಿದೆ, ಕರ್ಮ ಮಾಡೋದು ಎದಕ್ಕೆ ಅಂದರೆ ಅದರ ಮೂಲಕ ನನಗೆ ಉಪಕರಣಗಳು ಸಿಗ್ತವೆ, ಜೀವನ ಸಂತೋಷವಾಗಿ ಆಗ್ತದೆ, ದೇಹವನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಅವರ ಧರ್ಮ ಆಗಿದೆ.

0: Radio Sarang 107.8 FM.
1: ಸನ್ಯಾಸಿಗಳಾಗಿ ಹೇಳುವಂಥ ಮಾತಿದು. ಅಪರೂಪದ ಸನ್ಯಾಸಿ ಅಂತ ಅದಕ್ಕೆ ಹೇಳೋದು ನಾನು. ಎಲ್ಲರೂ ಹೇಳ್ತಾರೆ ನೀನು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಹೇಳೋದೇನೆಂದ್ರೆ, ಯಾರು ಮಣಮಣ ಎಂದು ಮೂಗಿನಿಂದ ಹೆಂಗಸರಂತೆ ಗುಜುಗುಟ್ಟುವರೋ, ಯಾರ ಧ್ವನಿ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೋ ಎಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಅವ್ರ ಧ್ವನಿ ನೋಡಿದ್ರೆ ಒಂದು ವಾರ ಊಟ ಮಾಡಲಿಕ್ಕಿಲ್ಲ ಅನಿಸ್ಬೇಕು, ಅಟ್ ಕುಗ್ಗಿ ಹೋಗಿದೆ. ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೆಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಒದ್ದೆಯಾದ ಚಿಂದಿಯ ಬೊಂತೆಯಂತೆ ಯಾರು ಅವನನ್ನು ಒದೆಯಲಿ ನಿಂದಿಸಲಿ ತೆಪ್ಪಗಿರುವನೋ, ಅದು ನಿಮ್ಮತ ಶ್ರೇಣಿಯ ತಮೋಗುಣ ಪ್ರಕಾಶ, ಅದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ. ಮೂಗಿಡ್ಕೊಂಡು ಕೂತ್ಕೊಂಡು ಮಣ ಮಣ ಮಣ ಅಂತ ಇದ್ದು ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೇನೆ ಒದ್ದಾಡ್ಕೊಂಡಿರೋದು, ಇದು ದೊಡ್ಡ ಗುಣ ಅಲ್ಲ, ಇದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ, ಬರೀ ದುರ್ಗಂಧ. ಅರ್ಜುನನಿಗೂ ಇಂಥ ಅವಸ್ಥೆ ಪ್ರಾಪ್ತವಾಗಿತ್ತು. ಅದಕ್ಕೆ ಹೇಳ್ತಾರೆ ಅವರು ಭಗವಂತ, ಅದಕ್ಕೆ ಕೃಷ್ಣ ಈ ಗೀತೆಯನ್ನು ಹೇಳಲೇಬೇಕಾಗಿತ್ತು. ಆ ಕ್ಲೈಬ್ಯ ತೆಗಿಬೇಕು, ಹೋಗಿ ಉತ್ತಿಷ್ಠತ ಹೊಡಿ ಯುದ್ಧ ಮಾಡು ಅಂತ ಹೇಳಬೇಕಾಗಿತ್ತು ಅವನಿಗೆ. ಹಾಗೆ ನಮ್ಮಲ್ಲಿ ಹೇಳಬೇಕಾಗಿದೆ, ನಾವು ಇದನ್ನೇ ಅಧ್ಯಾತ್ಮ ಅಂತ ಕೂತಿದ್ದೇವೆ, ಅದಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಪ್ರಾಚ್ಯ ವಿಷಯಕ್ಕೆ ಹೇಳಿದಾಗ ಈ ತಮಾಷೆ ಹೇಗಿದೆ ನೋಡಿ. ಇದು ಬಹಳ ಅದ್ಭುತವಾದ ಮಾತು, ನನಗಿಷ್ಟ. ಅದಕ್ಕೆ ನಾನು ಮಾತು ಹೇಳೋದು ಬೇಡ, ಅವ್ರ ಮಾತೇ ಹೇಳಬೇಕು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು. ಹೀ ಟಾಕ್ಸ್ ಸೋ ಹೈ ಆಫ್ ಜೀಸಸ್ ಕ್ರೈಸ್ಟ್, ಅವ್ರಿಗಿರುವಂಥ ಅಂತಃಕರಣ ನಮಗೇನಾದರೂ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೊಗಳ್ತಾರೆ. ಇದನ್ನು ಹೊಗಳೋದನ್ನು ಯೇಸು ವಿರೋಧಿ ಅಂತ ದಯವಿಟ್ಟು ಭಾವಿಸ್ತಾರೆ. ವಿವೇಕಾನಂದರ ಶಕ್ತಿ ಅದು, ಯಾವ ಮಾತಿಗೆ ಬಂದಾಗ ಯಾವುದನ್ನು ಖಂಡನೆ ಮಾಡಬೇಕು ಅದು ಮಾಡಬೇಕು, ಮೆಚ್ಕೋಬೇಕಾದ್ರೆ ಮೆಚ್ಕೋಬೇಕು. ಇಲ್ಲಿ ಹೇಳ್ತಾರೆ ಯುರೋಪಿಯನ್ನರ ದೇವನಾದ ಯೇಸು ಹೀಗೆ ಬೋಧಿಸುವನು, ಯಾರನ್ನು ದ್ವೇಷಿಸಬೇಡ, ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರು, ಕರ್ಮ ಗಿರ್ಮಗಳನ್ನೆಲ್ಲ ಬಿಟ್ಟು ಪರಲೋಕ ಅನುವಾಗು, ಈ ಪ್ರಪಂಚವನ್ನು ಕೆಲವೇ ದಿನಗಳಲ್ಲಿ ನಾಶವಾಗುವುದು. ಇದು ಯೇಸು ಹೇಳಿದಂಥ ಮಾತು. ಆದರೆ ನಮ್ಮ ದೇವ ಹೇಳುತ್ತಾನೆ, ಉತ್ಸಾಹದಿಂದ ಕರ್ಮ ಮಾಡು, ಶತ್ರು ನಾಶ ಮಾಡು, ಪ್ರಪಂಚವನ್ನು ಅನುಭವಿಸು. ಅರ್ಜುನಿಗೆ ಅದೇ ಹೇಳಿಲ್ವಾ, ನೀನು ಗೆದ್ದರೆ ರಾಜ್ಯ ಇದೆ, ಸತ್ರ ಸ್ವರ್ಗ ಇದೆ, ಯುದ್ಧ ಮಾಡು, ನೀನು ಸಾಕ್ಷಿಯಾಗಿ ನಿಂತ್ಕೋ, ಬರೀ ಸಾಕ್ಷಿಯಾಗಿ ನಿಂತ್ಕೋ ಮತ್ತು ನಿಮಿತ್ತಾಗಿ ಕೂತ್ಕೋ ನೀನು ಅಂತ ಯುದ್ಧ ಮಾಡುವಂಥದ್ದು. ಇದು ನಮ್ಮ ಕೃಷ್ಣ ಹೇಳಿದಂಥದ್ದು. ಆದರೆ ಈಗೇನಾಗಿದೆ ಅಂತ ಹೇಳ್ತಾರೆ ಅವರು, ಈಗ ಎಲ್ಲ ತಲೆ ಕೆಳಗಾಗಿದೆ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಮಹಾರಜೋಗುಣಿಗಳಾಗಿ ಕಾರ್ಯಶೀಲರಾಗಿ ಬಹಳ ಉತ್ಸಾಹದಿಂದ ದೇಶ ದೇಶಾಂತರಗಳಲ್ಲಿ ಸುಖಭೋಗಗಳನ್ನು ಪಡೆದು ಆನಂದಿಸುತ್ತಿರುವರು. ಆದರೆ ನಾವು ಗಂಟು ಮೂಟೆ ಕಟ್ಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಹೀಗೆ ಮೃತ್ಯು ಚಿಂತನೆ ಮಾಡುತ್ತಿದ್ದೇವೆ. ಮನುಷ್ಯನ ಬಾಳು ಕಮಲ ಪತ್ರದ ಮೇಲೆ ಸುಳಿದಾಡುತ್ತಿರುವಂಥ ಜಲಬಿಂದುವಿನಂತೆ ಅತಿ ಚಂಚಲ, ಕ್ಷಣಿಕ, ಯಮಭಯದಿಂದ ನಾಡಿಯಲ್ಲಿ ರಕ್ತ ಘನೀಭೂತವಾಗುತ್ತಿದೆ. ಮಾತು ಹೇಗಿದೆ ನೋಡಿ, ರಕ್ತ ಹೆಪ್ಪಗಟ್ಟು ಹೋಗ್ತಾ ಇದೆ, ನಮ್ಮ ತಣ್ಣಗ ಕೂತಿದ್ದೀವಿ ನಾವು, ಬೇಡ ಅಂಥೇಳಿ. ಅದಕ್ಕೆ ಹೇಳ್ತಾರೆ ಯಾರು ಗೀತೆ ಉಪದೇಶವನ್ನು ಅನುಸರಿಸುತ್ತಿರುವರು, ಈಗ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಯುರೋಪಿಯನ್ನರು ಯೇಸುವಿನ ಇಚ್ಛೆಯಂತೆ ಕೆಲಸ ಮಾಡುತ್ತಿರುವರು, ಯಾರು ಶ್ರೀಕೃಷ್ಣನ ವಂಶಜರು. ಎಷ್ಟು ಚೆಂದ ನೋಡಿ, ಅವ್ರ ಮಾತು ನಾವು ಪಾಲಿಸ್ತೇವೆ, ನಮ್ಮ ಮಾತು ಅವ್ರು ಪಾಲಿಸ್ತಾ ಇದ್ದಾರೆ, ಅವರು ಶಕ್ತಿಯಿಂದ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ನಾವು ಬೇಡ ಅಂತ ಕೂತಿದ್ದೀವಿ. ಕೃಷ್ಣ ಹೇಳ್ದ ಉತ್ತಿಷ್ಠ ಜಾಗೃತ ಹೊಗಡು ಹೊಡಿ ಯುದ್ಧ ಮಾಡು ಅಂತ ಹೇಳ್ದ ಅವನು, ತಸ್ಮಾತ್ ಯುದ್ಧಸ್ವ ಅಂತ ಹೇಳ್ದ. ಆದರೆ ಇವರು ನಾವು ಕೂತಿದ್ದೀವಿ ಮಣಮಣ ಅಂತ. ಅದಕ್ಕೆ ಹೇಳ್ತಾರೆ ಇದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ, ಮೋಕ್ಷ ಮಾರ್ಗಕ್ಕೆ ಉಪದೇಶ ನಮಗೆ ದೊರಕುವುದು ವೇದದಲ್ಲಿ, ಇದ ನಂತರ ಬಂದ ಬುದ್ಧ ಕ್ರೈಸ್ತವರೆಲ್ಲ ಅಲ್ಲಿಂದಲೇ ತೆಗೆದುಕೊಂಡಿರುವುದು, ಅದನ್ನು ನಾವು ಮರೆತಿದ್ದೇವೆ ಅಂತ. ಎರಡು ದೃಷ್ಟಿಗಳನ್ನು ನೋಡುವಂಥದ್ದು, ಆಮೇಲೆ ಘಟನೆಗಳನ್ನು ಕೆಲವು ತಗೋತೇನೆ.

0: Radio Sarang 107.8 FM.
1: ಅವ್ರು ಬರೆದು ತುಂಬ ಇದೆ. ನಾನು ಆರಿಸ್ಕೊಂಡದ್ದು ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡದ್ದು. ನಾವು ಅವಶ್ಯಕವಾಗಿ ಅನ್ಯ ಜನಾಂಗದಿಂದ ಎಷ್ಟೋ ಕಲಿಯುವುದು ಇರುತ್ತದೆ. ಯಾವುದನ್ನು ನಿರಾಕರಣೆ ಮಾಡೋದಿಲ್ಲ, ಕಲಿಯೋದು ಬೇಕಾದಷ್ಟಿದೆ. ಯಾರು ತಾವು ಮತ್ತೊಬ್ಬರಿಂದ ತಿಳಿದುಕೊಳ್ಳುವುದಿಲ್ಲವೆಂದು ಭಾವಿಸುವರೋ ಅವರು ಮರಣೋನ್ಮುಖರಾಗಿರುವರು. ಕಲಿಯೋದೇನೂ ಇಲ್ಲ ಬೇರೆದವ್ರ ಕಡೆಯಿಂದ ಅಂತ ತಿಳ್ಕೊಂಡ್ರೆ ನಾನು ಮೃತ್ಯುಶೈಲೇ ಇದ್ದೇನೆ ಅಂತ. ಯಾರು ತಾವು ಸರ್ವಜ್ಞರೆಂದು ಭಾವಿಸುವರೋ ಅವರ ಅವನತಿಗೆ ಅತಿ ನಿಕಟವಾಗಿರುವರು. ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್, ಐ ಆಮ್ ಆನ್ ದ ಬ್ರಿಂಕ್ ಆಫ್ ಕೊಲ್ಯಾಪ್ಸ್ ಅದು ಹೇಳ್ತಾರೆ. ಅತಿ ನಿಕಟದಲ್ಲಿರುವರು. ಎಷ್ಟು ದಿನವಿದ್ದರೆ ಅಷ್ಟು ದಿನ ಕಲಿತುಕೊಳ್ಳುತ್ತೇವೆ. ಆದರೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ಯಾವುದನ್ನು ಕಲಿತುಕೊಳ್ಳುತ್ತೀರೋ ಅದು ನಿಮ್ಮ ರೀತಿಯಲ್ಲೇ ಆಗಬೇಕು. ಬಹಳ ಮುಖ್ಯ. ಅದನ್ನೇ ಬಾರೋ ಮಾಡೋದಲ್ಲ, ನಿಮ್ಮ ತಿರುಳನ್ನು ತ್ಯಜಿಸದೆ ಉಳಿದವರಿಂದ ಪಡೆದುಕೊಳ್ಳಬೇಕು. ಮತ್ತೊಬ್ಬರ ಕಡೆಯಿಂದ ಪಡ್ಕೊಳ್ಳುವಾಗ ಅದನ್ನೇ ಗಾಂಧಿ ಬಹಳ ಚೆಂದ ಹೇಳ್ತಾರೆ. ಐ ಕೀಪ್ ದ ವಿಂಡೋಸ್ ಆಫ್ ಮೈ ಹೌಸ್ ಓಪನ್, ಐ ಕೀಪ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್ ಆಫ್ ಮೈ ಹೌಸ್ ಓಪನ್. ಐ ಅಲೌ ಏರ್ ಟು ಕಮ್ ಫ್ರಮ್ ಆಲ್ ಸೈಡ್ಸ್, ಬಟ್ ಐ ರೆಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್. ಎಷ್ಟೋ ಬೇರೆ ಕಡೆಯಿಂದ ಹೊರಗಡೆ ಗಾಳಿ ಬರಲಿ, ಆದರೆ ಗಾಳಿ ಬಂದು ನನ್ನ ಕೊಚ್ಚಿಕೊಂಡು ಹೋಗಬಾರ್ದಷ್ಟೇ. ನಾನು ನನ್ನ ನಂಬಿಕೆಯಲ್ಲಿ ಗಟ್ಟಿಯಾಗಿರ್ತೇನೆ. ಹೊರಗಿಂದ ಬಂದ ಆನೋ ಭದ್ರ ಕೃತೋ ಅಂತ ವಿಶ್ವತ, ಮೇಲಿಂದ ಮೂರು ಬಂದರೆ ತಗೋತೀನಿ ಅಂತ ಅದು ಹೇಳ್ತಾರೋ. ನಾವು ಬದಲಾಗಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಐರೋಪ್ಯ ನೀತಿಯ ಊಟ ಮಾಡಬೇಕೆಂದು ನಾನು ಬಯಸುತ್ತೇನೆ ಎಂದಿಟ್ಟುಕೊಳ್ಳಿ, ಆದರೆ ನಾವು ಭೋಜನ ಕಾಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವೆವು. ಅವರು ಕುರ್ಚಿ ಮೇಲೆ ಕುಳಿತು ಮೇಜಿನ ಮೇಲೆ ಊಟ ಮಾಡುವರು. ನಾನು ಅವರಂತೆ ಊಟ ಮಾಡಬೇಕಾದರೆ ಬಹಳ ಹೊತ್ತು ಕುಳಿತುಕೊಂಡು ಯಮಯಾತನೆ ಅನುಭವಿಸಬೇಕಾಗುತ್ತದೆ. ಇದು ಅಭ್ಯಾಸ ಆದವರು ಕೆಳಗೆ ಕೂತವರಿಗೆ. ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ. ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನನ್ನಾದರೂ ಕಲಿಯಬೇಕಾದರೆ ನಮ್ಮ ವಾಸ್ತವಿಕ ಜನಾಂಗದ ತತ್ವವನ್ನು ರಕ್ಷಿಸಿಕೊಂಡು ಅದಕ್ಕನುಗುಣವಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು. ಇದು ದಿಸ್ ಈಸ್ ಸಿಂಥೆಸಿಸ್. ನಮ್ಮದೆಲ್ಲ ಬಿಟ್ಟು ಹೋಗೋ ಬಡ್ಕೊಳ್ಳೋದು ಅಂತಲ್ಲ, ನಮ್ಮದು ಉಳಿಸ್ಕೊಳ್ಬೇಕು ಯಾವ್ದು ಚೆನ್ನಾಗಿದೆಯೋ, ಅದರ ಜೊತೆಗೆ ಅದನ್ನು ಸಮೀಕರಿಸಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೋಬೇಕು. ಅಡಾಪ್ಷನ್, ಅಡಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬಾರ್ದು. ಎಷ್ಟೋ ಜನ ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದ ತಕ್ಷಣ ನಮ್ಮಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನು ಹಿಡ್ಕೊಂಡ್ಬಿಡೋದಾಗುತ್ತೆ. ಅದು ನಿರಾಕರಣೆ ಇದೆ. ಅವ್ರು ಹಾಗಲ್ಲ, ನಿಮ್ಮ ನಂಬಿಕೆಯಲ್ಲಿ ಭದ್ರವಾಗಿರಿ, ಅವ್ರು ಏನಾದರೂ ಚೆನ್ನಾಗಿದ್ದರೆ ನಮ್ಮ ಧರ್ಮಕ್ಕೆ ಹೊಂದೋ ಹಾಗೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಗೆ ತಮ್ಮನ್ನೇ ಹೇಳ್ಕೊಂಡ್ಬಿಡ್ತಾರೆ. ಬಹಳ ಅಪರೂಪ.

0: Mohit Chauhan, and you're listening to Sarang Radio 107.8 FM.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
4: ತಾಳು ಉಮ್ಮಳು ಶೀದ ಪ್ರಸಾರ್ ಎಸ್ ಆಗಸ್ಟ್ ಅಠರ ತರಕೆ ಮುಂಗ್ಳಾರ ದೇ ಸಕಳಿ ದಾತಾವನ್ ಇಕ್ರವರಮಣ ಸರ್ ಅಮ್ಚೆ ಸಂಘಿ ಹಾಜರ ಸ ಮನೆಸ್ತ್ ಜೈಸನ್ ಪೆರೇರ ಶಿರ್ತಡೆ ಯುವಾ ಮುಖೇಲಿ ಅನೆ ಕಾರ್ಯನಿರ್ವಾಹ ತಜೆ ಸಂಘಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೊಂಗ್ ವಿಸರಣ ಕತ್ ತಾಳು ಉಮ್ಮಳು ಶೀದ ಪ್ರಸಾರ್ ತುಮಚ ರೇಡಿಯೋ ಸಾರಂಗ್ 107.8 FM ಹಿ ರಂಗ್ ರಂಗಾಳ್ಚಿನಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ಸುಪ್ರೀಂನಲ್ಲೂ ರಾಜಕೀಯ ಆಘಾತ. CWMA ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡಲು ನಿರ್ದೇಶನ. ಹಾನೂರು ಶೂಟೌಟ್ ಪ್ರಕರಣ, ಸಿಎಂ ಜೊತೆ ಚರ್ಚಿಸಿ ನ್ಯಾಯಾಂಗ ತನಿಖೆಗೆ ತೀರ್ಮಾನ, ರಾಮಲಿಂಗಾರೆಡ್ಡಿ. ಖರ್ಗೆ ಭಾಷಣದ ಸ್ಥಳದಲ್ಲಿ ಶುದ್ಧೀಕರಣ ಆರೋಪ, ಮೇಲ್ಮನೆಯಲ್ಲಿ ಖಂಡನ, ನಿರ್ಣಯ ಅಂಗೀಕಾರ. ರಾತ್ರಿ ವೇಳೆ ಹೊರ ರಾಜ್ಯದ ವಾಹನಗಳಿಂದ ಸಂಚಾರ ನಿಯಮ ನಿರಂತರ ಉಲ್ಲಂಘನೆ. ನಾಡಿನೆಲ್ಲೆಡೆ ನಾಗರ ಪಂಚಮಿ ಸಂಭ್ರಮ ಆಚರಣೆ. ಸುದ್ದಿಯ ವಿವರ: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ CWMA ನೀಡಿರುವ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನಿನ್ನೆ ನಿರ್ದೇಶನ ನೀಡಿದೆ. CWMA ನಿರ್ದೇಶನವನ್ನು ಕರ್ನಾಟಕ ಪಾಲಿಸ್ತಾ ಇಲ್ಲ ಎಂದು ತಮಿಳುನಾಡು ಸರ್ಕಾರವು ಸುಪ್ರೀಂಕೋರ್ಟ್ ಮುಂದೆ ವಾದಿಸಿದರೆ ಪ್ರಸ್ತುತಪಡಿಸಲಾಗ್ತಾ ಇರುವ ಚಿತ್ರಣವು ಸಂಪೂರ್ಣ ತಪ್ಪಾಗಿದೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ AICCಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಹೋಮ ಹವನದ ಮೂಲಕ ಶುದ್ಧೀಕರಿಸಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿರುವುದನ್ನು ಖಂಡಿಸಿ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ಮಂಡಿಸಿದ ಖಂಡನ ನಿರ್ಣಯ ಅಂಗೀಕಾರಗೊಂಡಿದೆ. ಕಾಂಗ್ರೆಸ್ ಸದಸ್ಯ FH ಜಕ್ಕಪ್ಪನವರು ನಿರ್ಣಯವನ್ನು ಮಂಡಿಸಿ ಉತ್ತರಾಖಂಡದ ಹಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಆಯೋಜಿಸಿದ ಸಾರ್ವಜನಿಕ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ತೆರಳಿದ ಬಳಿಕ ಕೆಲವರು ಅದೇ ಸ್ಥಳದಲ್ಲಿ ಶುದ್ಧೀಕರಣ ಆಹ್ವಾನ ನಡೆಸಿದ್ದಾರೆ ಎಂದು ಅವರು ಹೇಳಿದರು. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಮಾರ್ಪಾಡು ಮಾಡುವ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತ ಹಾಕಿದ್ದು ಈ ಮಸೂದೆ ಈಗ ಕಾಯ್ದೆಯಾಗಿದೆ. ಲೋಕಸಭೆ August 11 ಕೇರಳ ಹೆಸರು ಮಾರ್ಪಾಡು ಮಸೂದೆ 2026 ಅಂಗೀಕರಿಸಿತು. ಮರುಳು ದಿನ ರಾಜ್ಯಸಭೆ ಈ ಮಸೂದೆಯನ್ನು ಅಂಗೀಕರಿಸಿತು. ಚಾಮರಾಜನಗರ ಜಿಲ್ಲೆ ಹಾನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವ ಕುರಿತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಶೀಘ್ರದಲ್ಲೇ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅವರು ನಿನ್ನೆ ವಿಧಾನಸಭೆಯಲ್ಲಿ ಕಲಾಪ ಆರಂಭವಾಗ್ತಾ ಇದ್ದಂತೆ ಎನ್ಕೌಂಟರ್ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಈ ವೇಳೆ ಸ್ಪಷ್ಟನೆ ನೀಡಿದ ಸಚಿವರು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು, ತನಿಖಾ ವರದಿ ಬಳಿಕ ಸತ್ಯಾಂಶ ಹೊರಬರಲಿದೆ ಎಂದು ಅವರು ಹೇಳಿದ್ದಾರೆ. ಆಹಾರ ಮತ್ತು ಔಷಧಿ ಸುರಕ್ಷತೆಗಾಗಿ ಅವಧಿ ಮೀರಿದ ಅಥವಾ ಅಧಿಕ ಬೆಳೆಯ ಔಷಧಿಗಳು, ಫಾರ್ಮಸಿ ಸೇವೆಗಳು, ಆಹಾರ ಮಳಿಗೆಗಳಲ್ಲಿ ಸ್ವಚ್ಛತೆ ಇಲ್ಲದಿರುವುದು, ಕೃತಕ ಬಣ್ಣಗಳು ಹಾಗೂ ಇತರ ಉಲ್ಲಂಘನೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಲು ಮತ್ತು ಟ್ರ್ಯಾಕ್ ಮಾಡಲು ಆಹಾರ ಮತ್ತು ಔಷಧ ಆಡಳಿತ ಇಲಾಖೆಯಿಂದ QR ಕೋಡ್ ಪ್ರಾರಂಭಿಸಲಾಗಿದೆ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಬೆಂಗಳೂರು ನಗರದ ಆರೋಗ್ಯ ಸೌಧದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತದಲ್ಲಿ ಆಹಾರ ಮತ್ತು ಔಷಧಿ ಸುರಕ್ಷತೆಗಾಗಿ ಆರಂಭಿಸಲಾಗಿರುವ ಮೊದಲ QR ಕೋಡ್ ಉಪಕ್ರಮ ಇದಾಗಿದೆ. ನಗರಗಳ ಪ್ರಮುಖ ಸ್ಥಳಗಳಲ್ಲಿ ಈ QR ಕೋಡ್ ಚಿತ್ರವನ್ನು ಪ್ರಕಟಿಸಲಾಗುವುದು, ಇದರ ಮೂಲಕ ಸ್ವೀಕರಿಸುವ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಹಕ್ಕು, ಗೌರವ, ಜೀವನ ಉಪಾಯ, ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ಬುಡಕಟ್ಟು ಅಭಿವೃದ್ಧಿ ಚೌಕಟ್ಟು 2026-2035 ಎಂಬ ಪ್ರಸ್ತಾವ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನ್ಸ್ರಿಗೆ ಸಲ್ಲಿಕೆಯಾಗಿದೆ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ
ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗ್ಡೆ ಸಲ್ಲಿಸಿರುವ ಈ ಪ್ರಸ್ತಾವದಲ್ಲಿ ಬುಡಕಟ್ಟು ಸಮುದಾಯಗಳು ಭೂಮಿ ಮತ್ತು ಅರಣ್ಯ ಹಕ್ಕು, ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ವಸತಿ, ಉದ್ಯೋಗ ಹಾಗೂ ಆರ್ಥಿಕ ಅವಕಾಶಗಳ ಕೊರತೆ ಸೇರಿದಂತೆ ಎದುರಿಸ್ತಾ ಇರುವ ಸವಾಲುಗಳನ್ನು ಉಲ್ಲೇಖಿಸಿದ್ದಾರೆ. ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನಡಿ ರಾಜ್ಯದ ಆಯ್ದ ಸರ್ಕಾರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ AI ಕಲಿಕೆಗೆ ಪ್ರಕ್ರಿಯೆಗಳು ನಡೆದಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ AI ಕಲಿಕೆಗೆ 32 ಶಾಲೆಗಳು ಆಯ್ಕೆಯಾಗಿದ್ದು ಅಲ್ಲಿ AI ಕಲಿಕಾ ಪ್ರಕ್ರಿಯೆಗಳು ಈಗಾಗಲೇ ಆರಂಭಗೊಂಡಿವೆ. ಮಂಗಳೂರು ನಗರ ಆಸುಪಾಸು ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅಪಾರ ಶ್ರದ್ಧಾಭಕ್ತಿ ಸಂಭ್ರಮದೊಂದಿಗೆ ನಿನ್ನೆ ನಾಗರ ಪಂಚಮಿಯನ್ನು ಆಚರಿಸಲಾಯಿತು. ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಗಳು, ನಾಗಸನ್ನಿಧಿಗಳು, ನಾಗಭನಗಳಲ್ಲಿ ಭಕ್ತ ಜನಸಂದೋಹ ಕಂಡುಬಂತು. ಶಿಯಾಳ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ ಸಹಿತ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಶಾಲೆ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರ ಪಂಚಮಿಯಲ್ಲಿ ಪಾಲ್ಗೊಂಡ ಜನರ ಸಂಖ್ಯೆ ಹೆಚ್ಚಾಗಿತ್ತು. ಬೆಳಗಿನ ವೇಳೆ ಸ್ವಲ್ಪ ಹೊತ್ತು ಸಾಧಾರಣ ಪ್ರಮಾಣದಲ್ಲಿ ಮಾತ್ರವೇ ಮಳೆಯಾಗಿತ್ತು. ಅನಂತರ ಸಂಜೆವರೆಗೂ ಮಳೆ ಸುರಿಯಲಿಲ್ಲ. ಇದರಿಂದ ನಾಗರ ಪಂಚಮಿಯ ಆಚರಣೆಗೆ ಅನುಕೂಲವಾಯಿತು. ನಗರ ಹಾಗೂ ಹೊರವಲಯದಲ್ಲಿ ರಾತ್ರಿ ವೇಳೆ ಹೊರ ರಾಜ್ಯಗಳ, ಅದರಲ್ಲೂ ಕೇರಳ ನೋಂದಣಿ ಹೊಂದಿರುವ ದ್ವಿಚಕ್ರ ವಾಹನಗಳಿಂದ ಸಂಚಾರ ನಿಯಮಗಳ ಉಲ್ಲಂಘನೆ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಈ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಗಳು ವ್ಯಕ್ತವಾಗಿದ್ದು, ಕತ್ತಲಾಗ್ತಾ ಇದ್ದಂತೆ ರಸ್ತೆಗೆ ಇಳಿಯುವ ಇಂಥ ವಾಹನಗಳು ತಡರಾತ್ರಿವರೆಗೂ ಸಂಚರಿಸುತ್ತವೆ. ಮಂಗಳೂರು ಕೇರಳದ ಗಡಿ ಹಂಚಿಕೊಂಡಿರುವ ಕಾರಣ ನಿರಂತರ ವಾಹನ ಸಂಚಾರ ಸಹಜವಾಗಿದೆ. ಉದ್ಯೋಗ, ಶಿಕ್ಷಣ, ವ್ಯಾಪಾರ, ಚಿಕಿತ್ಸೆ ಸೇರಿದಂತೆ ವಿವಿಧ ಕಾರಣಗಳಿಗೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ನಗರ ಪ್ರವೇಶಿಸುತ್ತವೆ. ಕೇರಳ ನೋಂದಣಿ ವಾಹನಗಳೆಲ್ಲವೂ ಸಂಚಾರ ನಿಯಮ ಉಲ್ಲಂಘಿಸುತ್ತವೆ.

ಆರ್ಥಿಕ ವರ್ಷ ಆರಂಭವಾಗಿ ನಾಲ್ಕೂವರೆ ತಿಂಗಳಾದರೂ ಸಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ ಸಮುದಾಯ ಅಭಿವೃದ್ಧಿ ನಿಗಮಗಳಿಗೆ ನ್ಯಾಯ ಪೈಸೆಯೂ ಬಿಡುಗಡೆಯಾಗಿಲ್ಲ. ಹೀಗೆಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನ ಪರಿಷತ್ತಿನಲ್ಲಿ ಲಿಖಿತ ಉತ್ತರದ ಮೂಲಕ ಒಪ್ಪಿಕೊಂಡಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿರುವ ಆರ್ ರಘು ಕೇಳಿದ್ದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಉತ್ತರಿಸಿರುವ ಸಚಿವ ಶಿವರಾಜ ತಂಗಡಗಿ ಈ ಕುರಿತು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುವ ಚಪ್ಪಲಿ, ಶೂ ಹಾಗೂ ಸಾಕ್ಸ್ಗಳ ಗುಣಮಟ್ಟ ಕಳಪೆಯಾಗಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಈ ಸಾಮಗ್ರಿಗಳನ್ನು ಇಲಾಖೆ ನೇರವಾಗಿ ಖರೀದಿಸಿ ಶಾಲೆಗಳಿಗೆ ವಿತರಿಸ್ತಾ ಇದ್ದು, ಗುಣಮಟ್ಟದ ಬಗ್ಗೆ ಪೋಷಕರು ಹಾಗೂ ಶಾಲಾ ಎಸ್ಡಿಎಂಸಿಗಳಿಂದ ಆಕ್ಷೇಪ ವ್ಯಕ್ತವಾಗುತ್ತದೆ ಎಂದು ಎಸ್ಡಿಎಂಸಿ ಸಮನ್ವಯ ಕೇಂದ್ರ ವೇದಿಕೆ ಆರೋಪಿಸಿದೆ.

0: ತಂತ್ರಜ್ಞಾನದ ಈ ಆಧುನಿಕ ಯುಗದಲ್ಲಿ ಪುಸ್ತಕ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದ್ದು 2 ನಿಮಿಷದ ರೀಲ್ಸ್ ನೋಡುವ ಅಭ್ಯಾಸ ಹೆಚ್ಚಾಗಿ ಬೆಳೀತಾ ಇದೆ. ಇದಕ್ಕೆ ಬದಲು ಪುಸ್ತಕ ಓದುವ ಹವ್ಯಾಸವನ್ನು ಸಂಸ್ಕೃತಿಯಾಗಿ ಬೆಳೆಸಿಕೊಳ್ಳೋಣ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಹೇಳಿದ್ದಾರೆ. ಅವರು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಉಡುಪಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಸಹಯೋಗದೊಂದಿಗೆ ಅಜರಕಾಡಿನ ವಿದ್ಯಾವಾಸಿಸ್ಪತಿ ಬನ್ನಂಜಯ್ ಗೋವಿಂದಾಚಾರ್ಯ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಆಯೋಜಿಸಲಾದ ಗ್ರಂಥಪಾಲಕರ ದಿನಾಚರಣೆ ಹಾಗೂ ಗ್ರಂಥಾಲಯದಲ್ಲಿ ನಮ್ಮ ಸಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನೀಟ್ ಅಕ್ರಮದ ಬೆನ್ನಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯ 3 ಪ್ರಶ್ನೆಪತ್ರಿಕೆಗಳಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ಇಳಿದಿರುವ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅಮೂಲಾಗ್ರ ಸುಧಾರಣೆಗೆ ಮುಂದಾಗಿದ್ದಾರೆ. ಕರಾವಳಿಯಲ್ಲಿ ನಿನ್ನೆ ಬಿಟ್ಟು ಬಿಟ್ಟು ಮಳೆಯಾಗಿದೆ. ಮಂಗಳೂರು, ಸುರತ್ಕಲ್, ಮುಲ್ಕಿ, ಹಳೆಯಂಗಡಿ, ಮೂಡಬಿದ್ರೆ, ಉಳ್ಳಾಲ ತೊಕ್ಕೋಟು, ತಲಪಾಡಿ, ಬಂಟ್ವಾಳ, ಪುತ್ತೂರು, ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದೆ. ಉಳಿದಂತೆ ದಿನವಿಡೀ ಬಿಸಿಲು ಹಾಗೂ ಮೋಡದಿಂದ ಕೂಡಿದ ವಾತಾವರಣವಿತ್ತು. ಮಂಗಳೂರಿನಲ್ಲಿ ನಿನ್ನೆ ಗರಿಷ್ಠ 28.7 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಉಡುಪಿ ಜಿಲ್ಲೆಯಾದ್ಯಂತ ಹಗಲಿನ ವೇಳೆ ಸಾಧಾರಣ ಮಳೆ, ಮೋಡ, ಬಿಸಿಲಿನ ವಾತಾವರಣ ಕಂಡುಬಂದಿದೆ. ವಿರಾಜಪೇಟೆ ತಾಲೂಕಿನ ಮಲಾರೆ ಸಮೀಪದ ಗಟ್ಟದಳ್ಳದ ಶಿಲ್ಪಿ ತೋಟದಲ್ಲಿ ನಿನ್ನೆ ಬೆಳಿಗ್ಗೆ ಕಾಡಾನೆ ದಾಳಿಯಿಂದ ಕಾರ್ಮಿಕ ಗೋಪಾಲ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಗೋಪಾಲ್ ಅವರಿಗೆ ಆನೆ ಹತ್ತಿರಕ್ಕೆ ಬರುವವರೆಗೂ ಗೊತ್ತಾಗಿರಲಿಲ್ಲ. ದಿನಿಶ ಶತಕ, ಲಂಕಿಗೆ ಸುತಾರ್, ಜಡೇಜಾ ಸ್ಪಿನ್ ಲಗಾಮು. ಭಾರತಕ್ಕೆ 178 ರನ್ ಭರ್ಜರಿ ಮುನ್ನಡೆ. ಸೋನಲ್ ದಿನಿಶ ಅವರ ಮೊದಲ ಶತಕ. ವಿಕೆಟ್ ಕೀಪರ್ ನಿರೋಶನ್ ಡಿಕ್ವೆಲ್ ಅವರ ದಿಟ್ಟ ಬ್ಯಾಟಿಂಗ್ ಹೊರತಾಗಿಯೂ ಅತಿಥೇಯ ಲಂಕನರಿಗೆ ಸ್ಪಿನ್ ರುಚಿ ತೋರಿಸಿದ ಭಾರತ ಗಾಲೆ ಟೆಸ್ಟ್ ಪಂದ್ಯದಲ್ಲಿ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಕೇಳುಗರಿ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರಿಂದ ಪೇರಳೆಯ ಹಣ್ಣಿನ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೊಂಕಣಿ ಕತೆ ಪಣಂ ಕೇಳುವಿರಿ. 9:00 ಬ್ಯಾರಿ ಕಾರ್ಯಕ್ರಮ, ಮೊಯ್ಲಾಂಚಿ ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದ ಪ್ರಸಾರ. ಪಡಿಯಕ್ಕಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಅರುಣ್ ಉಳ್ಳಾಲ ಅವರ ಮಾತುಗಳನ್ನು ಕೇಳುವಿರಿ. 10:00 ತಾಳವು ಮಾಳೋ ಜೇಸನ್ ಪಿರೇರಾ ಶಿರ್ತಾಡಿ ಇವರ ಜೊತೆ ನೇರ ಮಾತುಕತೆ, ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ನಾಗರ ಪಂಚಮಿ ಭಾಗ 3. 11:30 ತುಳು ಕಾರ್ಯಕ್ರಮ, ಕೋಸ್ಟಲ್ ವುಡ್ ಪಿಕ್ಚರ್ ಈ ಚಲನಚಿತ್ರದ ಬಗ್ಗೆ ಮಾಹಿತಿ ಕಾರ್ಯಕ್ರಮ. 12:00 ತುಳು ಹಾಡುಗಳು. 12:30 ಬಾಬಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಆರೋಗ್ಯ ಸಾರಂಗ್ ಮರುಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಕಲಾ ಸಾರಂಗ್ ಧ್ವನಿಮುದ್ರಿತ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಇವತ್ತಿನ ವಿಷಯ ಪೇರಲೆ ಹಣ್ಣು, ಸೀಬೆ ಹಣ್ಣು, ಚೇಪೆಕಾಯಿ. ಸೊ ಎಲ್ಲ ಕಡೆ ಬೆಳೆಯುವಂತಹ ಬಹಳ ಉಪಯುಕ್ತವಾದಂತಹ ಒಂದು ಹಣ್ಣಿನ ಗಿಡ ಇದು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪೇರಲೆ ಹಣ್ಣು ಇದೆಯಲ್ಲ, ಸೀಬೆಕಾಯಿಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ. ಮುಂಚೆ ಇತ್ತು ದಿನಕ್ಕೊಂದು ಸೇಬು ಹಣ್ಣು ವೈದ್ಯರಿಂದ ದೂರ ಇರುತ್ತೆ ಅಂತ, ದೂರ ಇರಿಸಬಹುದು ಅಂತ. ಆದರೆ ಇವತ್ತು ಅದನ್ನು ಚೇಂಜ್ ಮಾಡಿ ದಿನಕ್ಕೊಂದು ಪೇರಲೆ ಹಣ್ಣು, ಸೊ ದ್ಯಾಟ್ ವೈದ್ಯರಿಂದ ದೂರ ಇರಿ ಅಂತ ಹೇಳುವಂತಹ ಒಂದು ಟೈಮ್ ಬಂದಿದೆ. ಯಾಕೆಂದರೆ ಪೇರಲೆ ಹಣ್ಣಲ್ಲಿ ಅಷ್ಟೊಂದು ಒಳ್ಳೆಯ ಪೋಷಕಾಂಶ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ವಿಟಮಿನ್ ಸಿ ನಿಂಬೆ ಹಣ್ಣಲ್ಲಿ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ವಿಟಮಿನ್ ಸಿ 100 ಗ್ರಾಮಲ್ಲಿ ತೆಗೆದುಕೊಂಡ್ರೆ, 100 ಗ್ರಾಮ್ ನಿಂಬೆ ಹಣ್ಣು ತೆಗೆದುಕೊಂಡ್ರೆ 60 ಮಿಲಿಗ್ರಾಮ್ ವಿಟಮಿನ್ ಸಿ ಇರುತ್ತೆ. ಆದರೆ ಪೇರಲೆ ಹಣ್ಣಲ್ಲಿ, ಸೀಬೆ ಹಣ್ಣಲ್ಲಿ 100 ಗ್ರಾಮಲ್ಲಿ 350 ಮಿಲಿಗ್ರಾಮ್ಗಿಂತನೂ ಜಾಸ್ತಿ ವಿಟಮಿನ್ ಸಿ ಇದೆ. ಒಂದು ಪೇರಲೆ ಹಣ್ಣು ಡೈಲಿ ತಿನ್ಬಿಟ್ರೆ ನಮಗೆ ಬೇಕಾದಷ್ಟು ವಿಟಮಿನ್ ಸಿ ಸಿಕ್ಬಿಡತ್ತೆ, ನಮಗೆ ಬೇಕಾದಷ್ಟು ಪೊಟ್ಯಾಷಿಯಂ ಸಿಗುತ್ತೆ, ಬಿ ಪಿ ಹತೋಟಿಗೆ ಬರುತ್ತೆ. ಅಷ್ಟೇ ಅಲ್ಲ, ನಾರಿನಂಶ ಸಾಕಷ್ಟು ಸಿಗುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇಲ್ಲ. ಡಯಾಬಿಟಿಸ್ ಇದ್ದವರು ಯಾವುದೇ ಹೆದರಿಕೆ ಇಲ್ಲದೆ ತಿನ್ಬೋದು. ಮಲಬದ್ಧತೆ ಇದ್ದವರು ಇದನ್ನು ತಿಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ. ಇದರಲ್ಲಿರುವಂಥ ನಾರಿನಂಶ ಮಲಬದ್ಧತೆನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಪೇರಲೆ ಹಣ್ಣಿನಲ್ಲಿರುವಂತಹ ಕಲರ್ಸ್, ಕೆಂಪಾದಂಥ ಹಣ್ಣು, ಅದು ಆ್ಯಂಟಿ ಆಕ್ಸಿಡೆಂಟ್, ಹೃದಯಕ್ಕೆ ಒಳ್ಳೆಯದು. ನೋಡಿ ಎಷ್ಟೆಲ್ಲ ಪ್ರಯೋಜನಗಳು. 100 ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಅತ್ಯಂತ ಪೋಷಕಾಂಶಯುಕ್ತ, ಅತ್ಯಂತ ಉಪಯುಕ್ತವಾದ ಒಳ್ಳೆಯ ಹಣ್ಣು ಅಂದರೆ ಅದು ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು. ಕೆಲವರು ಹೇಳ್ತಾರೆ ತಿಂದ್ಕೊಳ್ಳೋ ಗಂಟಲು ನೋವು ಬರುತ್ತೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ ಅಂಥೇಳಿ. ಇದರಲ್ಲಿರುವಂಥ ಹೈ ವಿಟಮಿನ್ ಸಿಯಿಂದಾಗಿ, ಹೈ ಪೋಷಕಾಂಶಗಳಿಂದಾಗಿ ಒಂದು ಸಲ ನಮಗೆ ಸೆಟ್ ಆಗಲ್ಲ, ಒಂದು ಸಲ ದೇಹ ಸ್ವಲ್ಪ ಇರಿಟೇಟ್ ಮಾಡ್ಕೊಳ್ಳುತ್ತೆ. ಒಂದು ದಿವಸ, 2 ದಿವಸ ಹಂಗೆ ಆಗ್ಬೋದು, ಹೆದರಬೇಡಿ. 3-4 ದಿವಸ ಡೈಲಿ ಒಂದೊಂದು ತಿಂತಾ ಬನ್ನಿ, ಖಂಡಿತವಾಗಿ ಆ ಸಿಂಪ್ಟಮ್ಸ್ ಹೊರಟೋಗುತ್ತೆ, ಆಮೇಲೆ ರೋಗ ನಿರೋಧಕ ಶಕ್ತಿ ನಮ್ಮದಾಗತ್ತೆ. ಆತ್ಮೀಯರೇ, ಪೇರಲೆ ಹಣ್ಣಲ್ಲಿ, ಸೀಬೆ ಹಣ್ಣಲ್ಲಿ, ಚೇಪೆಕಾಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ. ನಮ್ಮ ಮಕ್ಕಳಿಗೆ ಇವತ್ತು ಕರದ ಆಹಾರಗಳನ್ನು, ಈ ಒಂದು ಚಿಪ್ಸನ್ನು ತಿಂದು ನಾಲಿಗೆಯ ರುಚಿನೇ ಇಲ್ಲದಾಗಿದೆ. ಅಲ್ಲಿರುವಂಥ ಹೈ ಸಾಲ್ಟ್, ಆ ಕೆಮಿಕಲ್ಸ್ ನಾಲಿಗೆಯ ಒಂದು ಲೇಯರ್ನೇ ಹಾಳು ಮಾಡಿಬಿಟ್ಟಿದೆ. ರುಚಿ ಅಂದರೆ ಚಿಪ್ಸು, ಕರದ ಆಹಾರ, ಗೋಬಿ ಮಂಚೂರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. ಖಂಡಿತ ಅಲ್ಲ. ಉಪ್ಪನ್ನು ನಾವು ಕಡಿಮೆ ಮಾಡೋಣ ನಮ್ಮ ಆಹಾರದಲ್ಲಿ, ಆಗ ನಿಜವಾದ ರುಚಿ ಗೊತ್ತಾಗುತ್ತೆ, ನಿಜವಾದ ಸ್ವಾದ ಗೊತ್ತಾಗುತ್ತೆ, ಇದರಲ್ಲಿರುವಂಥ ಸ್ವಾದ ಗೊತ್ತಾಗುತ್ತೆ. ಪ್ರತಿಯೊಂದು ಹಣ್ಣಿನಲ್ಲಿ, ಪ್ರತಿಯೊಂದು ತರಕಾರಿಯಲ್ಲಿ ಅದರದೇ ಆದಂಥ ಸ್ವಾದ, ಅದರದೇ ಆದಂಥ ಪರಿಮಳ, ಅದರದೇ ಆದಂತಹ ಒಂದು ರುಚಿ ಇದೆ. ಅದನ್ನು ಗಮನಿಸಬೇಕು ಅಂದರೆ ನಾವು ಮೊದಲು ಉಪ್ಪನ್ನು ಕಡಿಮೆ ಮಾಡಬೇಕು. ನಮ್ಮ ನಾಲಿಗೆ ಹೈ ಸಾಲ್ಟನ್ನು ತಿಂದು ನಾಲಿಗೆಗೆ ಬೇರೆ ಯಾವುದೇ ರುಚಿ ಗೊತ್ತಾಗೋದೇ ಇಲ್ಲ. ನಮ್ಮ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಬಂದು ಉಳಿದವರು ಅನೇಕರು ಹೇಳ್ತಾರೆ, 10 ದಿವಸ ನಾವು ಉಪ್ಪಿಲ್ಲದ ಆಹಾರವನ್ನು ಅವ್ರಿಗೆ ಕೊಡ್ತೇವೆ, ಉಪ್ಪನ್ನು ತುಂಬ ಕಡಿಮೆ ಯೂಸ್ ಮಾಡ್ತೇವೆ ನಾವು, ಸೆಟ್ ಆಗುತ್ತೆ ಅದು. ಮನೆಗೆ ಹೋದ್ಮೇಲೆ ಅವ್ರು ಹೇಳ್ತಾರೆ, ಅಯ್ಯೋ ಮನೇಲಿ ಮಾಡಿದ್ದೆಲ್ಲ ಉಪ್ಪು ಉಪ್ಪು ಆಗ್ತಿದೆ ಅಂತ. ಯಾಕೆ ನಾರ್ಮಲ್ ಉಪ್ಪು ಜಾಸ್ತಿ ಉಪ್ಪು ಅನಿಸುತ್ತೆ, ಕ್ಯಾರೆಟ್ ರುಚಿ ಅನಿಸತ್ತೆ, ಯಾವ ತರಕಾರಿ ಕೊಟ್ಟರು ಟೇಸ್ಟಿ ಅನಿಸತ್ತೆ. ಯಾಕೆ? ನಾಲಿಗೆ ಕಡಿಮೆ ಉಪ್ಪಿಗೆ ಸೆಟ್ ಆಗ್ಬಿಡುತ್ತೆ. ನಮ್ಮ ನಾಲಿಗೆ ಇವತ್ತು ಹೆಚ್ಚು ಉಪ್ಪಿಗೆ ಸೆಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ 1 ದಿವಸಕ್ಕೆ 3-4 ಗ್ರಾಮ್ನಷ್ಟು ಉಪ್ಪನ್ನು ತಿನ್ಬೋದು ಅಂತ. ಆದರೆ ನಮ್ಮ ಭಾರತೀಯ ಒಂದು ಅಡುಗೆಯಲ್ಲಿ, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ 10-15 ಗ್ರಾಮ್ ಸಾಲ್ಟ್ ಇದೆ. ಈ ಹೆಚ್ಚಾದಂಥ ಸಾಲ್ಟು, ಹೆಚ್ಚಾದಂಥ ಉಪ್ಪು ರಕ್ತನಾಳವನ್ನು ಗಡ್ಸ್ ಮಾಡುತ್ತೆ, ತನ್ಮೂಲಕ ಬಿ ಪಿಗೆ ಕಾರಣ ಆಗುತ್ತೆ, ದೇಹದಲ್ಲಿ ನೀರಿನ ಅಂಶವನ್ನು ಇಟ್ಟುಬಿಡತ್ತೆ. ಯಾಕೆಂದರೆ ಉಪ್ಪಿದ್ದಲ್ಲಿ ನೀರು, ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಸೊ ಉಪ್ಪು ಇದು ಹೆಚ್ಚಿಗೆ ಇದ್ದ ಕೂಡಲೇ ನೀರು ದೇಹದಲ್ಲಿ ಸ್ಟಾಕ್ ಆಗುತ್ತೆ, ಬಿ ಪಿ ಬರುತ್ತೆ, ರಕ್ತನಾಳ ಗಡ್ಸ್ ಮಾಡುತ್ತೆ, ಹೃದಯದ ಕಾಯಿಲೆ ಬರುತ್ತೆ. ಆತ್ಮೀಯ ಸಾಧಕರೇ, ದಯಮಾಡಿ ಉಪ್ಪನ್ನು ಕಡಿಮೆ ಮಾಡಬೇಕು, ಉಪ್ಪಿನಕಾಯಿಯನ್ನು ಬಿಟ್ಟೇ ಬಿಡಬೇಕು. ಇವತ್ತು ಜೀವನ ಶೈಲಿ ಕಾಯಿಲೆಗಳು ಇಷ್ಟು ಬರ್ತಾ ಇದೆ, ನಾವು ವೈರಸ್ ಬಗ್ಗೆ ಇಷ್ಟು ಹೆದರ್ತಾ ಇದ್ದೇವೆ, ಆದರೆ 1% ಅಥವಾ 2% ಜನರನ್ನ ಅದು ಕೊಲ್ತಾ ಇರ್ಬೋದು. ಆದರೆ ಇವತ್ತು ಹೃದಯ ರೋಗ, ಬಿ ಪಿ, ಸ್ಟ್ರೋಕ್ 40% ಜನರನ್ನ ಇವತ್ತು ಮರಣ ಸಂಭವಿಸುವಂತೆ ಮಾಡ್ತಾ ಇದೆ. ಹಾಗಾಗಿ ಇವುಗಳನ್ನು, ಹೃದಯ ರೋಗ, ಬಿ ಪಿ, ಸ್ಟ್ರೋಕು, ಪಾರ್ಶ್ವವಾಯು, ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಉಪ್ಪನ್ನು ಕಡಿಮೆ ಮಾಡಬೇಕು, ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು. ಇದರಲ್ಲಿ ರಾಸಾಯನಿಕ ಇದೆ ಅಂತೇಳಿ ಸುಮ್ಮನೆ ಅಪವಾದನೆ ಮಾಡ್ತಾರೆ. ಪೇರಲೆ ಹಣ್ಣಲ್ಲಿ ರಾಸಾಯನಿಕ ಇರೋದೇ ಇಲ್ಲ, ಭಾಳ ಖುಷಿ ವಿಷಯ. ಅಂದರೆ ಒಂದು ವೇಳೆ ಏನಾದರೂ ರಾಸಾಯನಿಕ ಯಾವುದೇ ಹಣ್ಣಲ್ಲಿದ್ದರೆ, ದೇಹ ಅದನ್ನು ಗುರುತಿಸಿಕೊಂಡು ಮಲದ ಮೂಲಕ, ಮೂತ್ರದ ಮೂಲಕ, ಬೆವರಿನ ಮೂಲಕ, ಉಸಿರಾಟದ ಮೂಲಕ ಹೊರಗಾಕುತ್ತೆ. ಆದರೆ ಬಿಸ್ಕೆಟಲ್ಲಿರುವಂಥ ರಾಸಾಯನಿಕ ಕಲರ್ಸು ಅಲ್ವಾ, ಬೇರೆ ಬೇರೆ ಬೇಕರಿ ಆಹಾರಗಳಲ್ಲಿರುವಂಥ ರಾಸಾಯನಿಕ ಕಲರ್ಸು, ಬ್ರೆಡ್ಡಲ್ಲಿರುವಂಥ ರಾಸಾಯನಿಕ, ಅದು ದೇಹ ಅದು ನಮ್ಮನ್ನ ಹಾಳು ಮಾಡತ್ತೆ. ಅದರಲ್ಲಿ ತುಂಬಾ ಕೆಟ್ಟ ಕೆಟ್ಟ ರಾಸಾಯನಿಕಗಳಿರುತ್ತೆ. ಹಾಗೇನೆ ಹೆಚ್ಚಾದಂತ ಕಾರ್ಬೋಹೈಡ್ರೇಟ್ ದೇಹ ನಾಳೆ ಬೇಕು ಅಂತ ಸ್ಟೋರ್ ಮಾಡ್ಕೊಳ್ಳುತ್ತೆ ಗ್ಲೈಕೋಜನ್ ಆಗಿ ಫ್ಯಾಟ್ ಆಗಿ, ಆ ಫ್ಯಾಟ್ ಇಂದ ಕೆಮಿಕಲ್ಸ್ ಬಿಡುಗಡೆ ಆಗುತ್ತೆ, ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಬೊಜ್ಜು ಒಳಗಡೆ ಇರುವಂತ ಫ್ಯಾಟಿ ಲಿವರ್ ಪ್ರಾಬ್ಲಮ್ಗೆ ಕಾರಣ. ಇವತ್ತು ನಾನು ಎಲ್ಲ ಸತ್ಯವನ್ನು ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೇನೆ. ಹಾಗಾದ್ರೆ ಉಪ್ಪು, ಸಕ್ಕರೆ, ಮೈದಾ, ಇದು ಮೂರು ಬಿಳಿ ವಿಷಯಗಳು, ಇದರಿಂದ ನಾವು ದೂರ ಇರಬೇಕು. ಎಸ್ಪೆಷಲಿ ಉಪ್ಪನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಜೊತೆಗೆ ಅಮೃತ, ಈ ಒಂದು ಪೇರ್ಲೆ ಹಣ್ಣು, ಈ ಅಮೃತವನ್ನು ನಾವು ಪ್ರತಿನಿತ್ಯ ಒಂದರಂತೆ ಸೇವಿಸ್ತಾ ಬರೋಣ. ಈಗಂತೂ ಇದರದ್ದು ಸೀಸನ್ ಇದೆ. ದಯಮಾಡಿ ನಾವೆಲ್ಲರೂ ನಮ್ಮ ಮಕ್ಕಳಿಗೂ ಇದನ್ನು ಕೊಡೋಣ. ತನ್ಮೂಲಕ ನಮ್ಮ ಆರೋಗ್ಯನ ಒರೆಸ್ಕೊಳ್ಳೋಣ. ಸಾಕಷ್ಟು ವಿಟಮಿನ್ ಸಿ ಸಿಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಹೊಟ್ಟೆಯ ಆರೋಗ್ಯ ಚೆನ್ನಾಗಾಗುತ್ತೆ, ಗಂಟಲು ನೋವು, ಶೀತ ಏನೂ ಬರೋದಿಲ್ಲ, ಹೆದರಬೇಡಿ. ಆಗ್ಬೋದಲ್ವೇ? ನಮಸ್ಕಾರ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು. ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ತಾಳು ಉಮ್ಮಳು ಸಿದ್ದಪ್ರ ಸರ್, ಎಸ್ ಆಗಸ್ಟ್ ಅಟ್ರ ತರಕೆ ಮುಂಗ್ಳಾರದಿ ಸಕಳಿ ದಾತಾವನ್ ಇಕ್ರವರಮಣ ಸರ್, ಅಂಚೆ ಸಂಘಿ ಹಜರಸ ಮನೆಸ್ತ್ ಜೈಸನ್ ಪೆರೇರ ಶಿರ್ತಡಿ ಯುವಾ ಮುಖೇಲಿ ಅನೇ ಕಾರ್ಯನಿರ್ವಾಹಕ್ ತಜೆ ಸಂಘಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೊಂಗ್ ವಿಸರಣ ಕರ್. ತಾಳು ಉಮ್ಮಳು ಸಿದ್ದಪ್ರಸಾರ್ ತುಮಚ ರೇಡಿಯೋ ಸಾರಂಗ್ 107.8 FM ಹಿ ರಂಗ್ ರಂಗಾಳ್ಚಿನಿ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಉಮ್ಮಳು ಶೀದ ಪ್ರಸಾರ್ ಎಸ್ ಆಗಸ್ಟ್ ಅಠರ ತಾರೇಖೆ ಮುಂಗಳಾರ ದೇ ಸಕಳಿ ದಾತಾವನ್ ಇಕ್ರಾವ ರಮಣ ಸರ್ ಅಮ್ಚೆ ಸಂಘಿ ಹಾಜರ ಸ ಮನೆಸ್ತ್ ಜೈಸನ್ ಪೆರೇರಾ ಶಿರ್ತಡೆ ಯುವಾ ಮುಖೇಲಿ ಅನಿ ಕಾರ್ಯನಿರ್ವಾಹಕ್ ತಜೆ ಸಂಘಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೋಂಗ್ ವಿಸರಣ ಕರ್ ತಾಳು ಉಮ್ಮಳು ಶೀದ ಪ್ರಸಾರ್ ತುಮ್ಚ ರೇಡಿಯೋ ಸಾರಂಗ್ 107.8 FM ಹಿ ರಂಗ್ ರಂಗಾಳ್ಚಿನಿ.

ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲರೂ ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ताळो उमाळो शीतप्रसार यस ऑगस्टच्या 18 तारखेर मंगळार दीस सकाळी दातावन इकरावरा म्हणा सर. आमची संघी हजर असा मनेस्त जेसन पेरेरा शिरताडे युवा मुखेली आणि कार्यनिर्वाहक. ताजी संघी उलोंग फोन करा 6364204949 संख्या. ऐकूंक विसरू नका ताळो उमाळो शीतप्रसार तुमच्या रेडिओ सारंग 107.8 FMR ही रंगरंगाळचिनी.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ಕಾಳು ಉಮಾಳು ಶೀತಪ್ರಸಾರ ಎಸ್ ಆಗಸ್ಟ್ಚ್ಯಾ 18 ತಾರಖೇರ ಮಂಗಳವಾರ ದಿವಸ ಸಕಾಳಿ ದಾತಾವನ್ ಇಕ್ರಾವರ ಮನ ಸರ್. ಆಮಚೇ ಸಂಘಿ ಹಜರ ಅಸಾ ಮನೆಸ್ತ ಜೇಸನ್ ಪೆರೇರಾ ಶಿರ್ತಡೆ ಯುವಾ ಮುಖೇಲಿ ಆನಿ ಕಾರ್ಯನಿರ್ವಾಹಕ. ತಾಜೆ ಸಂಘಿ ಉಲೋಂಗ್ ಫೋನ್ ಕರಾ 6364204949 ಸಂಖ್ಯಾ. ಐಕೊಂಗ್ ವಿಸರಣ ನಕರ್ ತಾಳು ಉಮಾಳು ಶೀತಪ್ರಸಾರ ತುಮಚೆ ರೇಡಿಯೋ ಸಾರಂಗ್ 107.8 FMR ಹೀ ರಂಗರಂಗಾಳ್ಚಿನಿ.
3: ಹಾಯ್ ನಮಸ್ಕಾರ, ಯಾನ್ ನಿಕಲ್ ನ ಅರ್ಜುನ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
5: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
6: ನಮಸ್ಕಾರ, ಯಾನ್ ನಿಕಲ್ ತೆಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
7: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ ನರಸಿನ್ ನವಿಂಡಿ ಪಡೀಲ್
8: ನಿಕರಿಕ್ ಇನ್ನೊಂದು ಪ್ಲೇ 107.8 FM ರಂಗ ರಂಗದ ಬದು.
9: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಸಾಹಿತಿ ಶ್ರೀ ಚಂದ್ರಹಾಸ್ ಕಣಂತೂರ್ ಇವರ ಪಡಿಯಕ್ಕಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
10: ಗ್ರಾಮ ಸರ್ವೆರ್ಲಂದು, ಒಂಜಿ ರಾಜ್ಯ ಸರ್ವೆರ್ಲಂದು, ಸಮಸ್ತ ಸರ್ವೆರ್ಲಂದು, ಗ್ರಾಮ ಸೀಮೆ ಮಾಗಣೆ ದೇವರನ್ನು ದುಂಬುದಿಯೊಂದು ನಂಬುದಿ ದೈವಲೇನು ಸತ್ಯಲೇನು ನೆನವಾರಿಕೆ ಮಲ್ತೋಂದು ರಾಜ್ಯ ಕೊರ್ಪಿಂಚಿ ಸತ್ಯಲನ ನೇಮಗ ಸಂತೋಷಡು ಪಡಿಯರಿ ಬತ್ತುವೆ. ಈ ಬೂಕು ಕಡಿರಾಪುನ ಇಂಚ ಅಂಚಾದಿನ ಪಾತೆರ ಆಯ್ತ ಪೊಲಬುಲ ಇಂದ್ವೇ ನಮ್ಮನೆಡು ಕಡಿರಾಪುನ ಪುರ್ಲು ಒಂದು ಎಣ್ಣುವೆ. ಒಂದು ಗೊಂಚಲು ಕೇಪುಳದ ಹಾಗೆ ವೇದಿಕೆಯಲ್ಲಿ ಕುಳಿತಿರುವಂತಹ ಗಣ್ಯ ಮಹಾತಿಶಯರೆ, ಒಂದು ಹಾಳೆ ಹಿಂಗಾರದ ಹಾಗೆ ಅಲ್ಲಲ್ಲಿ ಸೇರಿಕೊಂಡಿರುವಂತಹ ಸಾಹಿತ್ಯಾಸಕ್ತ ಮನಸ್ಸುಗಳೇ, ಈ ಕೃತಿಗೆ ಸಂಬಂಧಪಟ್ಟು ಇದರ ಬೆನ್ನುಡಿಯನ್ನು ಬರೆಯುವ ಸಂದರ್ಭದಲ್ಲಿ ಇದರ ಪ್ರಕಾಶಕರಾಗಿರುವ ಕಲ್ಲೂರು ನಾಗೇಶರು ನನಗೊಂದು ಫೋನ್ ಮಾಡಿ ಕೇಳಿದರು, ನೀವು ಬೆನ್ನುಡಿಯಲ್ಲಿ ಅಲ್ಲಲ್ಲಿ ಚಂದ್ರಹಾಸ ಕಣಂತೂರು ಕಣಂತೂರು ಕಣಂತೂರು ಅಂತ ಬರೆದಿದ್ದೀರಿ, ಅದು ಚಂದ್ರಹಾಸ ಕಣಂದೂರೋ ಕಣಂತೂರೋ ಅಂತ. ಇದು ಅವರ ಹೆಸರಿನ ಸಮಸ್ಯೆ ಅಲ್ಲ, ತುಳು ಕನ್ನಡದ ಸಮಸ್ಯೆ. ಕುಕ್ಕಿನಂತಾಯ ಕುಕ್ಕಿನಂದಾಯ, ಕೊಡಮಣಿತ್ತಾಯ ಕೊಡಮಂದಾಯ ಎಂಬುದಾಗಿ ಕೆಲವು ಸ್ವಲ್ಪ ಅತಿಶಯ ಮುಂದುವರಿದು ಮೈಸಂದಾಯ ಮಹಿಷಂತಾಯಾದದ್ದು ಇದೆ. ಇದೆಲ್ಲ ತುಳು ಮತ್ತು ಮಲಯಾಳಂಗೆ ಆಗುವಾಗ ಈ ತಾಲವೀಕರಣದ ಒಂದು ಅರ್ಥದ ಲಕ್ಷಣ ಅದು. ಈ ತಕಾರಗಳೆಲ್ಲವೂ ದಕಾರ, ಭಾರತ ಇದ್ದದ್ದು ಭಾರದ, ಭಗವತಿ ಭಾರತಿ ಭಗವದಿ ಭಾರದಿ, ಅದು ಆ ಭಾಷೆಯ ಒಂದು ಲಕ್ಷಣ. ಹಾಗೆ ತುಳುವಿನಲ್ಲಿ ಅನೇಕ ಇಂಥ ಪದಗಳನ್ನು ಗಮನಿಸಬಹುದು. ನನೇಕೆ ಈ ಪೀಠಿಕೆಯನ್ನು ಹಾಕಿದೆ ಅಂತ ಹೇಳಿದರೆ, ಈ ಕೃತಿ ಮಾಡಿದ್ದದನ್ನೇ, ಕಣಂದೂರನ್ನು ಕಣಂತೂರು ಮಾಡಿದಷ್ಟೆ, ಕಣಂದೂರನ್ನು ಕಣಂತೂರು ಮಾಡಿದೆ. ಅಂದರೆ ಇದರ ಭಾವನೆ, ಪ್ರಪಂಚ, ಭಾಷೆ, ಪಾತ್ರ, ಕತೆ ಇದೆಲ್ಲವೂ ತುಳುವಿದ್ದೆ, ಬರಿಯ ಅಭಿವ್ಯಕ್ತಿಗೆ ಮಾತ್ರ ಕನ್ನಡವನ್ನು ಬಳಸಲಾಗಿದೆ. ಆ ನೆಲೆಯಲ್ಲಿ ಚಂದ್ರಹಾಸ ಕಣಂತೂರರು ನಮಗೆಲ್ಲ ಪರಿಚಿತರೆ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಅಬ್ಬಕ್ಕ ಟಿವಿಯ ಒಂದು ಕ್ಯಾಮರಾ ಉಂಟು, ನಾನು ಮತ್ತು ಚಂದ್ರಹಾಸ ಕಣಂತೂರರು ಅಬ್ಬಕ್ಕ ಟಿ ವಿಯಲ್ಲಿ ಬಯ್ಯ ಮಲ್ಲಿಗೆ ಅಂತ ಒಂದು ಕಾರ್ಯಕ್ರಮ ಕೊಡ್ತಿದ್ದೆವು. ಅನಂತರ ಅನೇಕ ಟಿ ವಿ ಮಾಧ್ಯಮದ ಕಾರ್ಯಕ್ರಮದಲ್ಲಿ, ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ನಮ್ಮ ಊರಿನ ಕಾರ್ಯಕ್ರಮಕ್ಕೆ ಆಟ್ಯ ಉಪನ್ಯಾಸವನ್ನು ಮಲಯಾಳದಲ್ಲಿ ಕೊಡುವುದಕ್ಕೆ ಅವರನ್ನು ನಾನು ಆಹ್ವಾನಿಸಿದ್ದೆ. ಹೀಗೆ ಅವರ ಮಾತೃಭಾಷೆ ಮಲಯಾಳಂ, ಆದರೆ ಬಹಳ ಸೊಗಸಾದ ತುಳು ಅವರಿಗೆ ಒಲಿದಿದೆ. ಅವರು ಯಾವತ್ತೂ ಹೇಳುವುದಿದೆ, ನನಗೆ ಕನ್ನಡಕ್ಕಿಂತಲೂ ತುಳುವಿನಲ್ಲಿ ಮಾತನಾಡುವುದು ಬಹಳ ಇಷ್ಟ, ಒಳ್ಳೆಯ ಹಿಡಿತ ಅಂತ. ಅವರ ತುಳು ಚಂದ ಮತ್ತು ಬಹಳ ಮೃದು ಭಾಷಿ. ಬಹಳ ಅವರ ಮಾತನ್ನು ನೀವು ಯಾವತ್ತಾದರೂ ಚಂದ್ರಹಾಸ ಕಣಂತೂರು ಏರು ಧ್ವನಿಯಲ್ಲಿ ಮಾತನಾಡುವುದನ್ನು ಕೇಳಿದ್ದೀರ? ಬಹಳ ಮೃದುವಾಗಿ ಮಾತನಾಡ್ತಾರೆ ಮತ್ತು ಸರಳ. ಯಾವತ್ತು ಎಲ್ಲಿ ತನಕ ಸರಳ ಅಂತ ಹೇಳಿದರೆ, ರಿಟೈರ್ಡ್ ಆದ ನಂತರ ಸಹಜವಾಗಿ ಮೂಡುವಂತಹ ಬೆಳ್ಳಗಿನ ಕೂದಲನ್ನು ಕಪ್ಪು ಮಾಡದಷ್ಟು ಸರಳ, ಅಷ್ಟು ಪ್ರಾಮಾಣಿಕರು. ಈ ಪ್ರಾಮಾಣಿಕತೆಯಿಂದಾಗಿ ಎಷ್ಟು ಗಳಿಸಿದ್ದಾರೋ ಅದಕ್ಕಿಂತ ಹೆಚ್ಚು ಕಳೆದುಕೊಂಡಿದ್ದಾರೆ ಕೂಡ. ಅಂದರೆ ಒಂದಷ್ಟು ಉದಾರತೆ, ಒಂದಷ್ಟು ಪ್ರೀತಿಯಿಂದ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡಿ ಅದರಲ್ಲೊಂದು ಕಿಂಚಿತ್ತು ಗುರುತನ್ನು ತಾನಿಟ್ಟುಕೊಳ್ಳದೆ ಅವರ ಕೀರ್ತಿಗೆ ಇವರು ಕಾರಣರಾಗಿದ್ದಾರೆ ಅಂದರೆ ಗೊತ್ತಿರುವ ಸತ್ಯ. ಮತ್ತು ಅವರು ಒಂದು ಸಣ್ಣ ಕೆಲಸಕ್ಕೆ ಆದಾಯ, ಕೀರ್ತಿ, ಹೆಸರು ಯಾವ ಕಾರಣಕ್ಕೂ ಸಿಗದೆ ಇರುವಂತಹ ಸಣ್ಣ ಕೆಲಸಕ್ಕೂ ಅವರ ಪ್ರಿಪರೇಷನ್, ಪೂರ್ವ ತಯಾರಿಯನ್ನು ನೀವು ಗಮನಿಸಬೇಕು. ಈ ಅಬ್ಬಕ್ಕ ಟಿ ವಿಯ ಕಾರ್ಯಕ್ರಮಕ್ಕಾಗಿರಲಿ, ಇತರ ಕಾರ್ಯಕ್ರಮಕ್ಕಾಗಿರಲಿ, ಒಂದು ಒಂದು ಒಂದಷ್ಟು ಹೊತ್ತು ಮಾತನಾಡೋದಕ್ಕೆ ಅವರು ತಕ್ಕ ಮಟ್ಟಿಗೆ ತುಳು ಜನಪದದ ಬಗ್ಗೆ ಒಳ್ಳೆ ಜ್ಞಾನ ಇರುವವರು, ಆದರೂ ಅವರು ಪ್ರಿಪೇರ್ ಆಗಿ ಬರ್ತಾರೆ. ಇದು ಎಳೆ ವಿದ್ಯಾರ್ಥಿಗಳು ಈ ಕಡೆಗೆ ಗಮನ ಕೊಡಲೇಬೇಕು. ಪೂರ್ವ ತಯಾರಿ ಎಷ್ಟು ಮುಖ್ಯ, ಅದು ಜವಾಬ್ದಾರಿ. ನನ್ನ ಗುರುಗಳು ಹೇಳ್ತಿದ್ರು, ಅಮೃತ ಸೋಮೇಶ್ವರರು ಸದಾಶಿವಣ್ಣಿದ್ದಾರೆ, ಒಂದು ವೇಳೆ ಪೂರ್ವ ತಯಾರಿಲ್ಲದೆ ಎಂಕ್ಲೆ ಗೊತ್ತು ಪುನತ ಮಾತ ಎನ್ನುವ ಅರ್ಥದಲ್ಲಿ ಒಂದು ಸಭೆಗೆ ಹೋಗುವುದಾದರೆ ಆ ಸಭೆಯ ಸಮಯ ಹಾಳುವುದು ಅಂತ. ಅವರಿಗೆ ಗೌರವ ಇಲ್ಲ ಅಂತ ಅರ್ಥ. ನೀವು ಲೆಕ್ಕವೆಲ್ಲ ನನಗೆಲ್ಲ ಗೊತ್ತಿದೆ ಎನ್ನುವ ಅರ್ಥದಲ್ಲಿ ತಗೊಂಡ ಹಾಗೆ. ಹಾಗಲ್ಲ, ಚಂದ್ರಹಾಸ ಕಣಂದೂರರು ಒಂದು ಸಣ್ಣ ಒಂದು ಊರಿನ ಸ್ಥಳನಾಮದ ಬಗ್ಗೆ ಅಥವಾ ಇನ್ಯಾವುದೋ ವಿಷಯದ ಬಗ್ಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಒಂದಷ್ಟು ತಯಾರಿ. ಅವರ ಅಬ್ಬಕ್ಕ ಟಿ ವಿ ಒಂದು ಕಾರ್ಯಕ್ರಮದಿಂದ ಎರವಲು ಪಡೆದಂತಹ ಸ್ಥಳನಾಮದ ಒಂದು ಪ್ರತಿ ಅವರದೇ ಅಕ್ಷರದಲ್ಲಿ ಇವತ್ತಿಗೂ ನನ್ನ ಕಪಾಟಿನಲ್ಲಿದೆ. ಅಷ್ಟು ಸಂಗ್ರಹ ಯೋಗ್ಯವಾದ ಕೆಲಸ. ಹಾಗಾಗಿ ಅಂತಹ ಮುಗ್ಧತೆಯ ಕಾರಣದಿಂದಲೇ ಒಂದಷ್ಟು ಪ್ರೀತಿ ಗಳಿಸಿದವರು. ಸಾಹಿತ್ಯ ಅಂದರೆ ಬಹಳ ಆಸಕ್ತಿ, ತುಳು ಜನಪದದ ಬಗ್ಗೆ ಬಹಳ ಒಳ್ಳೆಯ ಹಿಡಿತವರ ಕೈಯಲ್ಲಿದೆ. ನಾನು ಈ ಪುಸ್ತಕವನ್ನು ಪರಿಚಯಿಸುವಾಗ ನಮ್ಗೆ ಗೊತ್ತಿದೆ ಇದು ತುಳು ದೈವಾರಾಧನೆಯ ಕಥೆಯನ್ನು ಒಳಗೊಂಡಿರುವಂಥದ್ದು. ಪಡಿಯಕ್ಕಿ ಎನ್ನುವ ಹೆಸರಿನಲ್ಲಿ ಈ ದೈವದ ಕಥೆಗಳು ಸಾಮಾನ್ಯ ಸಾಮಾಜಿಕ ಕಥೆಯಾಗಿ ಎಲ್ಲರಿಗೂ ಓದುವ ಒಂದು ಪಠ್ಯವಾಗಿ ಬಂದಿರುವುದು ಇದೇನು ಹೊಸತಲ್ಲ. ಮ್ಯಾನರ್ನ ಕೆಲಸದಿಂದ ತೊಡಗಿ ಅಕಾಡೆಮಿ ಮಾಡಿರುವಂತಹ ಜೋಕ್ಲೆಗಾದ ತುಳು ಕತೆ ಕುಲು ಎನ್ನುವ ಸರಣಿಯ ತನಕವು ಮತ್ತು ಅಮೃತರು ಇತರರು ಮಾಡಿರುವಂಥ, ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅವರ ಲೇಖಕರ ಮಾತಿನಲ್ಲಿ ಕೂಡ, ಅನೇಕ ಪುಸ್ತಕಗಳು ಬಂದಿದೆ. ಈ ನೆಲೆಯಲ್ಲಿ ದೈವಾರಾಧನೆಯ ವಲಯವನ್ನು ಮೀರಿ ಸಾಮಾನ್ಯರಿಗೂ ದೈವ ಕಥನಗಳು ಮನನವಾಗುವುದಕ್ಕೆ, ಮನದಟ್ಟಾಗುವುದಕ್ಕೆ ಸಾಧ್ಯತೆ ಆಗಿದೆ. ಆ ನೆಲೆಯಲ್ಲಿ ಇದೊಂದು ಮಹತ್ವದ ಕೆಲಸ ಕೂಡ. ಕೆಲವು ಸೂಕ್ಷ್ಮತೆಯನ್ನು ನಿಮ್ಮ ಕಡೆಗೆ ನಾನು ಗಮನ ಸೆಳೆಯುವ ಪ್ರಯತ್ನ ಮಾಡ್ತೇನೆ. ಏಕೆಂದರೆ ಹೀಗೆ ಒಂದು ಪುಸ್ತಕವನ್ನು ನೋಡುವುದಕ್ಕಿಂತ ನಾನು ಹೇಳುವ ಕೆಲವು ನನ್ನ ಒಳನೋಟಗಳಿದಷ್ಟೇ. ಈ ಒಳನೋಟಗಳನ್ನಿಟ್ಟುಕೊಂಡು ನೀವು ಇನ್ನು ಮುಂದಕ್ಕೆ ಕೊಂಡುಕೊಳ್ಳಲಿರುವಂಥ ಪಡಿಯಕ್ಕೆನೊಮ್ಮೆ ನೋಡಿ. ಸಾಮಾನ್ಯ ಸಂಗತಿ, ಈ ಕಲ್ಲೂರು ನಾಗೇಶ್ವರ ಹತ್ರ ಕೇಳಿದರೆ ಒಂದು ಕೃತಿಯ ಸೊಗಸು, ಅವರು ಸೊಗಸು ಬಹುಮಾನವನ್ನು ಪಡೆದವರು. ಸೊಗಸಿಗೆ ಯಾವುದೆಲ್ಲ ಕಾರಣ ಅಂತ ಹೇಳಿದರೆ ಸಣ್ಣ ಸಣ್ಣ ಕೆಲಸಗಳು, ದೊಡ್ಡ ದೊಡ್ಡದಲ್ಲ. ಸಣ್ಣ ಸಣ್ಣ ಕೆಲಸಗಳಿಂದ ಕೃತಿಗೆ ಒಟ್ಟಂದದ ಚೆಲುವು ಬರುವಂಥದ್ದು. ಆ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವುದಾದರೆ ಚಂದ್ರಹಾಸ ಕಣಂತೂರರು ಈ ಪಡಿಯಕ್ಕಿ ಎನ್ನುವಂತಹ ಕೃತಿಗೆ ಆಯ್ಕೆ ಮಾಡಿಕೊಂಡಂತಹ ಕತೆಗಳ ಸಂಖ್ಯೆ 16. ಬಹಳ ರೋಚಕ ಸಂಖ್ಯೆ ಅದು, 16. ನನ್ನ ಬೆನ್ನುಡಿಯನ್ನು ಆರಂಭಿಸಿದ್ದೇ ಆ ಸಾಲಿನಲ್ಲಿ. 16 ಎಂಬುದು ತುಳು ಸಂಪ್ರದಾಯದ ಸಾಂಸ್ಕೃತಿಕ ಸಂಖ್ಯೆ. ದೈವಾರಾಧನೆಯ 16 ಕಟ್ಟುಕಟ್ಟಳೆಗಳಲ್ಲಿ ಒಂದಾಗಿರುವ ಪಡಿಯಕ್ಕಿಯು ಅದೇ 16 ಸಂಖ್ಯೆಯಲ್ಲಿ ಇಲ್ಲಿ ಕಥಾರೂಪ ತಳೆದಿದೆ. ಪದಿನಾಜಿ ಚಾಕಿರಿ ವರ್ಗ, ಪದಿನಾಜಿ ಕಟ್ಟುಕಟ್ಟಳೆ, ಇನ್ನು ಷೋಡಶ ಸಂಸ್ಕಾರಗಳು ಎನ್ನುವ ಅರ್ಥಕ್ಕೆ ತೆಕೊಳ್ಳುವುದಾದರೂ ಈ 16 ಎನ್ನುವುದಕ್ಕೆ ಬಹಳ ಮಹತ್ವ ಇದೆ. 16 ಏಕೆ ಆಯ್ಕೆ ಮಾಡಿಕೊಂಡ್ರು ಎನ್ನುವುದು ಒಂದು ಅಧ್ಯಯನ ಯೋಗ್ಯವಾದ ಸಂಗತಿ. ಹಾಗಾಗಿ ಒಂದು ದೈವಾರಾಧನೆಯ ಕಥೆಯನ್ನು ಅದು ಆ ಕಥೆಯ ವ್ಯಾಪ್ತಿಗೆ ಒಳಗೊಳ್ಳುವ ಒಂದು ಸಂಖ್ಯೆಯು ಸೇರಿಕೊಂಡಿದೆ, ಆ ಗಣನೆಗೆ ಬರ್ತದೆ ಎಂಬುದು ಬಹಳ ಒಳ್ಳೆಯ ಆಯ್ಕೆ. ನನಗೆ ಅದು ಇಷ್ಟ ಆಯಿತು, ಎಷ್ಟು ಚಂದಕ್ಕೆ ತಲೆ ಓಡಿದೆ ಅಂತ ಅನಿಸಿತು ಅವರದ್ದು. ಇನ್ನು ಆ 16 ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳನ್ನು ಪ್ರಸ್ತುತ ಮಾಡ್ತಾರೆ. ನಾನು ಒಂದೊಂದು ಹಂತವನ್ನು ಹೇಳ್ತಾ ಹೋಗೋದಾದರೆ, ಆರಂಭದಲ್ಲಿ ನನಗೆ ಬಹಳ ಕುತೂಹಲ ಆದದ್ದು ಈ ಪಡಿಯಕ್ಕಿ ಎನ್ನುವ ಹೆಸರು. ಪಡಿಯಕ್ಕಿ,

ಪರಿಸ್ಥಿತಿ ಅಂತ ಸೂಕ್ಷ್ಮ. ಅಂಡ ಈ ಪಡಿ ಎನ್ನುವಂತಹ ಪದ ನೋಡಿ ಎಷ್ಟು ಮುಖ್ಯ ಅಂದರೆ, ಬರೀ ಸಂಬಳ ಅಥವಾ ಒಂದು ಒಂದು ವಿಧಿವಿಧಾನದ ಹೆಸರು ಅಂತಲ್ಲ, ಪಡಿ ಎನ್ನುವುದರ ಅರ್ಥವ್ಯಾಪ್ತಿ ಬಹಳ ವಿಶೇಷ. ಅದು ಒಬ್ಬನ ಶ್ರಮಕ್ಕೆ ಕೊಡುವಂಥದ್ದು ಹೌದು, ಒಂದು ಮುಹೂರ್ತದ ಉಪಾಧಿಯಲ್ಲಿ ಆಗುವಂಥದ್ದು ಹೌದು. ಹಾಗಾಗಿ ಈ ಕೃತಿಯ ಮುಖಪುಟದಲ್ಲಿ ಕೊಟ್ಟಿರುವಂತಹ ಈ ಪಡಿಯಕ್ಕಿ ನೋಡಿ, ನನಗೀಗ ಈ ಕೃತಿಯನ್ನು ಕೊಟ್ಟದ್ದು ಒಂದು ಕುರುವೆಯಲ್ಲಿ, ಕಾಂಟಿ ಅಂತ ಹೇಳಿದ್ರು, ಒಂದು ಕುರುವೆಯಲ್ಲಿ ಬಿಡುಗಡೆ ಮಾಡಿದ್ದು ಅದೇ ಕಲ್ಪನೆಯಲ್ಲಿ. ಮುಖಪುಟವನ್ನೊಮ್ಮೆ ನೋಡಿ, ಕುರುವೆಯಲ್ಲಿ ಪಡೆಯುವ ಕಣಂದೂರು ಕಾಂತ, ಬಹಳ ಪ್ರಸಿದ್ಧ ಕಣಂದೂರಿನಲ್ಲಿ ನೇಮಕಟ್ಟುವರು ಕಣಂದೂರು ಕಾಂತ, ಅವರು ಕುರುವೆಯಲ್ಲಿ ಪಡೆಯುವ ಪಡಿಯಕ್ಕಿ. ಈಗ ಕಾಲಾಂತರದಲ್ಲಿ ಕಣಂದೂರಿನಲ್ಲಿ ಆ ಪದ್ಧತಿ ಇರ್ಬೋದು, ಕಾಲಾಂತರದಲ್ಲಿ ಅದು ತಡ್ಪೆಗೆ ಬಂತು. ತಡ್ಪೆ, ಓ ಮೊನ್ನೆ ಅಷ್ಟೇ ನಾನೊಂದು ಕೋಲಕ್ಕೆ ಹೋಗುವಾಗ ಬಟ್ಟಲಲ್ಲಿ ತೆಕೊಳ್ತಾ ಇದ್ದಾರೆ. ಅಂದರೆ ಈ ಮೂಲಕ ಈ ಬೆಳವಣಿಗೆ ಏನನ್ನು ಸೂಚಿಸ್ತದೆ ಅಂದರೆ, ಇವತ್ತಿನ ದೈವಾರಾಧನೆ ಮತ್ತು ದೈವಾರಾಧಕ ವರ್ಗ ಈ ಪಡಿ ಅಕ್ಕಿಯನ್ನು ಅವಲಂಬಿಸಿಲ್ಲ. ಒಂದು ಕಾಲದಲ್ಲಿ ಇದೇ ಅವರಿಗೆ ಕೊಡುವಂತಹ ಕಮಾಯಿ, ಇದುವೇ ಸಂಬಳ. ಯಾವಾಗ ಕುರುವೆಯಿಂದ ತಡ್ಪೆಗೆ, ತಡ್ಪೆಯಿಂದ ಬಟ್ಟಲಿಗೆ ಬಂತೋ, ಅವಲಂಬನೆ ಇರುವಂತಹ ದಿನಗಳು ಕಡಿಮೆ ಆಯಿತು, ಕುಟುಂಬಗಳು ಕಡಿಮೆ ಆಯಿತು ಎನ್ನುವುದರ ಸೂಚನೆ. ಹಾಗಾಗಿ ಅಂತಹ ಕಾಂಟ್ಯದಲ್ಲಿ ಕೊಟ್ಟಂತಹ ಪಡಿಯರಿ ಒಂದಷ್ಟು ಸುವಸ್ತುಗಳನ್ನು, ಮಂಗಳ ವಸ್ತುಗಳನ್ನು, ಜನಪದ ನೆಲೆಯ ವಸ್ತುಗಳನ್ನು ಇಟ್ಟುಕೊಂಡು ಕೊಡುವುದು ಕ್ರಮ. ಒಂದು ಕಾಲದಲ್ಲಿ ಈ ಪಡಿಯರಿ ಅವನ ಸಂಪಾದನೆ, ಈಗ ಬರೀ ಸಂಪ್ರದಾಯ. ಯಾರೊಂದು ಬರೀ ಎಂಕಲ್ ಪಡಿಯಕ್ಕೆ ಮಾತ್ರ ಎಂಕಲ್ ನಾವು ಕಟ್ಟಂಚನೆ ನಿಖಲ್ ನೇಮ ಕಟ್ಟದ ಬೋರ್ಡ್ ಅಂತ ಹೇಳಿದರೆ ಯಾರೂ ಸಿದ್ಧ ಇರಲಿಕ್ಕಿಲ್ಲ. ಹಾಗಾಗಿ ಈಗ ಅದು ಬರೀ ಸಂಪ್ರದಾಯ. ಈ ರೀತಿ ಪಡಿಯಕ್ಕಿ, ಪಡಿಯರಿ ಎನ್ನುವುದರ ಅರ್ಥವೇ ಆಧುನಿಕ ರೂಪಕ್ಕೆ ಬಂದಿರುವ ಕಾಲಕ್ಕೆ ಅದೇ ಹೆಸರನ್ನು ಇಟ್ಟುಕೊಂಡು ಒಂದು ಕೃತಿಯನ್ನು ಕೊಡುವುದು ಬೇರೆ ಬೇರೆ ವಿದ್ಯಮಾನಗಳಿಗೆ, ಬೇರೆ ಬೇರೆ ರೀತಿಯ ಮನೋಧರ್ಮಗಳಿಗೆ ಕಾರಣ ಆಗ್ತದೆ ಎಂಬುದು ನನ್ನ ಅಂಬೋಣ. ಅದರ ಜೊತೆಗೆ ಆ ಪಡಿಯಕ್ಕಿ ಎನ್ನುವ ಹೆಸರನ್ನು ಕೂಡ ನೋಡಿ, ಈ ಪಡಿಯಕ್ಕಿ ಕೊಡುವಂಥದ್ದು, ಪಡಿಯರಿ ಕೊಡುವಂಥದ್ದು ಕೂಡ ಬರೀ ಒಂದು ಶೋಭೆ ಅಲ್ಲ. ಅದನ್ನು ಪಡೆದುಕೊಂಡ 16 ಕಟ್ಟಳೆಗಳಲ್ಲಿ ಅದೊಂದು, ಅದನ್ನು ಪಡೆದುಕೊಂಡ ನಂತರ ಬಹಳ ಅದ್ಧೂರಿಯ ವಿಜೃಂಭಣೆಯ ವೈಭವೋಪೇತವಾಗಿರುವಂತಹ ನೇಮ ಕಣ್ಣೆದುರು ಸಾಕ್ಷಾತ್ಕಾರಗೊಳ್ಳಬಹುದು. ಆದರೆ ಅಂತಹ ಪಡಿಯಕ್ಕಿಯ ಹಿಂದೆ ನೇಮ ಕಟ್ಟುವವನ ಬಡ ದೈನ್ಯತೆಯ ಬದುಕಿದೆ, ಬದುಕಿನ ಹೋರಾಟ ಇದೆ. ಇಲ್ಲಿ ತನಕ ಗೊತ್ತೇ, ಹಿರಿಯರು ಹೇಳ್ತಿದ್ರು ಪಡಿಯಕ್ಕಿಗೆ ಕೈ ಕೊಟ್ಟ ನಂತರ ಸ್ವಂತ ತಾಯಿ ತೀರಿಕೊಂಡ್ರೂ ಅವನು ಮತ್ತೆ ಮನೆಗೆ ಹೋಗುವಾಗಿಲ್ಲ, ಕಟ್ಟಿಯೇ ಹೋಗಬೇಕು ಎನ್ನುವಂತಹ ಸಮಾಜ ಅಥವಾ ಉಳ್ಳವರು ಅಥವಾ ಆಯೋಜಕರು ಕೊಟ್ಟ ನಿರ್ಬಂಧ ಇದೆ ಅದರ ಹಿಂದೆ. ಹಾಗಾಗಿ ಬರೀ ಒಂದು ಶೋಭೆ ಅಂತಲ್ಲ, ಅದರ ಹಿಂದೆ ಅನೇಕ ದಾರುಣ ದುಃಖ ಕತೆಗಳಿವೆ ಎಂಬುದನ್ನು ಬರೀ ಹೆಸರಿನಿಂದ ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಖಪುಟ, ಮುಖಪುಟ ಎನ್ನುವುದು ಚಂದ್ರಹಾಸ ಕಣಂತೂರರ ಬದುಕನ್ನೇ ಒಂದು ಅರ್ಥದಲ್ಲಿ ಹೇಳ್ತದೆ. ಅದನ್ನು ಅರ್ಥ ಮಾಡಿಕೊಂಡ ನಾಗೇಶಣ್ಣನ ಕಲ್ಪನೆ ನಿಜಕ್ಕೂ ಮೆಚ್ಚಬೇಕು. ಇವರನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದಕ್ಕೆ ಅದು ಸೂಚನೆ. ಅಂದರೆ ಕಣಂದೂರಿನಲ್ಲೇ ಹಿಡಿಯಲಾದ, ಕಣಂದೂರಿನಲ್ಲಿ ನೇಮ ಕಟ್ಟುವ ಕಾಂತಣ್ಣ

ಮಾಡಿರುವಂಥದ್ದು ಅವರ ತಾಯಿ, ಕಳೆದ ವರ್ಷವಷ್ಟೇ ಗತಿಸಿದಂತಹ ಅವರ ತಾಯಿ ಸೇಸಮ್ಮಕ್ಕನಿಗೆ. ಆ ಸೇಸಮ್ಮ ಹೆಸರು ಬಹಳ ಚಂದ, ಬಹಳ ಶೇಷ ಎನ್ನುವುದರ ಬಹಳ ಗ್ರಾಮ್ಯ ರೂಪ ಅಂತ ನೀವು ಹೇಳಿದರು ಕೂಡ ಸೇಸಮ್ಮಕ್ಕ. ಅನೇಕ ಒಂದು ದೇಯಿ, ದೆಯ್ಯಾರು, ಮಾನಿಗ, ಜೇವು, ಜಾವದೆ ಎನ್ನುವ ಸಾಲಿಗೆ ಬರುವಷ್ಟು ದ್ರಾವಿಡ ಹೆಸರು ಅಂತಹ ಸೇಸಮ್ಮಕ್ಕನಿಗೆ ಕೊಟ್ಟಿದ್ದಾರೆ ಅವರ ತಾಯಿಗೆ. ಅಂದರೆ ಈ ಕೃತಿಯ ಹಿಂದೆ, ಈ ಪಡಿಯರಿಯ ಪಡಿಯಕ್ಕೆ ಹಿಂದೆ ಅವರ ತಾಯಿ ಕೊಟ್ಟಂತಹ ತುಳು ಜನಪದ ಆಸಕ್ತಿ ಇದೆ. ಅವರ ಕಣಂದೂರು ಪರಿಸರ ಕೊಟ್ಟಂತಹ ದೈವಾರಾಧನೆ ಮತ್ತು ಕೃಷಿ ಪ್ರಧಾನವಾಗಿರುವ ಆಲೋಚನೆಗಳಿವೆ. ಇದನ್ನು ನಾವು ಈ ಕೃತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆ ನೆಲೆಯಲ್ಲಿ ಒಮ್ಮೆ ಇದನ್ನು ಮುಖಪುಟವನ್ನು ನೋಡಿದರೆ ನಿಮಗೆ ಬಹಳ ರೋಚಕವಾಗಿ ಕಾಣ್ತದೆ. ಇನ್ನು ಸುಮ್ಮನೆ ಒಂದು ಹೇಳಿಬಿಡ್ತೇನೆ, ಈ ಪಡಿಯಕ್ಕಿ ಎಂಬ ಅಕ್ಷರವನ್ನು ಗಮನಿಸಬೇಕು. ನಾಗೇಶಣ್ಣ ಕುವೆಂಪು ಅವರ ಕೃತಿಯಲ್ಲಿ ಇದೇ ಮಾದರಿಯ ಅವರ ಫಾಂಟ್ ಬಳಸುವಂಥದ್ದು. ಪಡಿಯಕ್ಕಿ ಸರ್, ಅದು ಹೇಗೆ ಹಕ್ಕಿ, ಅಕ್ಕಿ, ಬೆಳ್ಳಕ್ಕಿ ಪ್ರಯೋಗವನ್ನು ನಾವು ಗಮನಿಸಬೇಕು. ಹಕ್ಕಿ ಎನ್ನುವ ಪ್ರಯೋಗಗಳು ಬಂದಾಗಲೆಲ್ಲ ಸಾಮಾನ್ಯವಾಗಿ ಅವರು ಮುದ್ರಕರು ಅಥವಾ ಪ್ರಕಾಶಕರು ಇದೇ ಅಕ್ಷರದ ಮಾದರಿಯನ್ನು ಬಳಸ್ತಾರೆ. ಒಂದು ಅರ್ಥದಲ್ಲಿ ಅದೊಂದು ಹಕ್ಕಿ ಹಾರಿದಾಗೆ ಉಂಟೇನೋ ಆ ಅಕ್ಷರದ ರೂಪ. ಕುವೆಂಪು ಅವರ ಬಹುಶಃ ಈ ಹಿನ್ನೆಲೆಯಲ್ಲಿ ಅವರ ಚಾಕಚಕ್ಯತೆಯನ್ನು ನಾನು ಮೆಚ್ಚುತ್ತೇನೆ. ಬಹಳ ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಈ ಎಲ್ಲ ವಿಷಯಗಳನ್ನಿಟ್ಟುಕೊಂಡು ಕತೆಗಳ ಬಗ್ಗೆ ಒಂದೆರಡು ಸಾಲು. ನಾನು ಏನು ಕತೆಯ ಪೊಲಬುಗಳನ್ನು ಹೇಳುವುದಿಲ್ಲ, ಹೇಳಬಾರ್ದು, ಅದು ಅಪರಾಧ. ಏಕೆಂದರೆ ನೀವು ಇದನ್ನು ಕೊಂಡುಕೊಂಡು ಅನಂತರ ಓದಬೇಕು. 16 ಕತೆಗಳು ಹೌದು. ಬಹಳ ಸ್ಪಷ್ಟವಾಗಿ ಹೇಳುವುದಾದರೆ ದೈವಾರಾಧನೆ ಎನ್ನುವ ಒಂದು ಸಾಂಸ್ಕೃತಿಕ ಧಾರ್ಮಿಕ ಚೌಕಟ್ಟನ್ನು ಮೀರಿದ್ರೂ ಇಲ್ಲಿನ ಕತೆಗಳಿಗೆ ಅಸ್ಮಿತೆ ಇದೆ. ಇದೆ ದೈವಾರಾಧನೆ ಬಗ್ಗೆ ಒಂದು ಪ್ರಾಥಮಿಕ ಜ್ಞಾನ ಇಲ್ಲದವನಿಗೂ ಈ ಕತೆ ರಂಜನೀಯ, ಓದಲು ಸಾಧ್ಯ ಇರುವಂಥದ್ದು. ಅನೇಕ ಪಾತ್ರಗಳು, ಅನೇಕ ನಿಮಗೆ ಕೆಲವು ಸಂಧಿಗಳನ್ನು ನಿಮಗೆ ಸುಲಭದಲ್ಲಿ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಸಾಮಾಜಿಕ ಸಂಧಿಗಳು ಇದರಲ್ಲಿ ಇವೆ, ಆರಾಧನೆಗೆ ಒಳಪಡದ ವ್ಯಕ್ತಿತ್ವದ. ಅವುಗಳನ್ನು ಮೊದಲ ನೋಟಕ್ಕೆ, ಮೊದಲ ಓದಿಗೂ ಕೂಡ ನಿಮಗೆ ಸಂಭ್ರಮ ತರುವಂತಹ ಒಂದು ತಿರುಳು ಆ ಕಥೆಯೊಳಗಿದೆ. ಹಾಗಾಗಿ ಇಲ್ಲಿಯ ಕತೆಗಳು ಧಾರ್ಮಿಕತೆಯಿಂದ ಸಾಮಾಜಿಕತೆಯ ಕಡೆಗೆ ದಾಟಿದೆ ಎಂಬುದು ನನ್ನ ಅನಿಸಿಕೆ. ಇನ್ನು ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಅಧ್ಯಯನ ಯೋಗ್ಯ ಕಾರಣ ಇದರಲ್ಲಿ ಬಹಳ ಮಹತ್ವದೆನ್ನಬಹುದಾದ ಅನೇಕ ಪಾತ್ರ ಎಲ್ಲ ಮಹಿಳೆ. ಇಲ್ಲಿಯ ತನಕ ಒಂದು ಸಂತೋಷ ಪಡಬೇಕಂದ್ರೆ ಪಾತ್ರಗಳ ಆಯ್ಕೆಯನ್ನು ನೀವು ಗಮನಿಸಬೇಕು. ಬಹುಶಃ ಚಂದ್ರಹಾಸ ಕಣಂತೂರರಿಗೆ ಈ ಕೃತಿಯಲ್ಲಿ ಒಳಗೊಳ್ಳದ ಅನೇಕ ದೈವಕಥನಗಳು ಗೊತ್ತಿದೆ. ಗುಳಿಗೆ ಗೊತ್ತಿರ್ಬೋದು, ಕಣಂದೂರಿನ ಸತ್ಯಗಳು, ತೋಡಗುಕ್ಕಿನ ಅನೇಕ ದೈವಗಳು ಗೊತ್ತಿರ್ಬೋದು. ಆದರೆ ಇದರಲ್ಲಿ ಆಯ್ಕೆ ಮಾಡಿಕೊಂಡ ಪಾತ್ರಗಳನ್ನು ಗಮನಿಸಬೇಕು. ಅಂದರೆ ಗತಸತ್ಯವನ್ನು ವಾಸ್ತವದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ಹೇಳುವಂತಹ ಸತ್ಯ ಸಾರುವ ಮನೋಧರ್ಮ ಸಂದೇಶಗಳು ಪ್ರಸ್ತುತ ಆಗಬೇಕು, ವರ್ತಮಾನದಲ್ಲಿ ಬದುಕಬೇಕು ಮತ್ತು ಸಾರ್ವಕಾಲಿಕವಾಗಿ ಉಳಿಬೇಕು. ಅಂತಹದ್ದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆರಂಭದ ಕಥೆಯ ನಾಯಕಿಯೂ ಹೆಣ್ಣು, ಕೊನೆಯ ಕಥೆಯ ನಾಯಕಿಯೂ ಹೆಣ್ಣು. ಆರಂಭದ ಕಥೆಯ ನಾಯಕಿ ಸೋಲ್ತಾಳೆ ಅಂತ ಇರ್ತಾಳೆ, ಆದರೆ ಸಮಾಜ ಒಡ್ಡಿದ ಬಗೆ ಬಗೆಯ ಪರೀಕ್ಷೆ, ಆ ಬಿಸಿ ಎಣ್ಣೆಯಲ್ಲಿ ಕೈ ಹಾಕುವಲ್ಲಿಂದ ತೊಡಗಿ ಕಬ್ಬಿಣದ ಗುಂಡನ್ನು ಎತ್ತುವಲ್ಲಿಂದ ತೊಡಗಿ ಅದನ್ನೆಲ್ಲ ಮೀರಿ ನಾನು ಪರಿಶುದ್ಧಳು ಅಂತ ತೋರಿಸ್ತಾಳೆ. ಯಾರು? ಕಚ್ಚೂರ ಮಾಲ್ದಿ, ಬಬ್ಬುವಿನ ತಾಯಿ, ಗೆದ್ದಿದ್ದಾಳೆ. ಕೊನೆಯ ಪಾತ್ರದಲ್ಲಿ ಅನಿವಾರ್ಯವಾಗಿ ಆ ಪರವನ ಹಿಂದೆ ಚಿತೆಗೆ ಆಗಮನ ಮಾಡಿದ ಪರತಿಮಂಗಣೆ. ಎರಡು ಹೆಣ್ಣು ಪಾತ್ರದ ಮುಖಾಮುಖಿಯ ನೋಡಿ. ಈ ಮಧ್ಯೆ, ಈ 16 ಮಧ್ಯೆ ಅನೇಕ ಪಾತ್ರಗಳು ಬರ್ತದೆ. ಅತ್ಯಾಚಾರಕ್ಕೆ ಒಳಗಾಗುವ, ಶೋಷಣೆಗೆ ಒಳಗಾಗುವ, ಶೋಷಣೆಯನ್ನು ಮೀರಿ ನಿಲ್ಲುವ, ಗಂಡನನ್ನೇ ಚಿತರೆಯ ಕಡೆಗೆ ಆಹ್ವಾನಿಸುವ, ಇಂತಹ ಅನೇಕ ಪ್ರಭಾವ ಬೀರುವಂತಹ ಪಾತ್ರಗಳು ಇದರಲ್ಲಿ ಬರ್ತದೆ. ಅದರಲ್ಲಿ ನಾನು ಉಲ್ಲೇಖ ಮಾಡಿ ಹೇಳುವುದಾದರೆ, ನಮ್ಮಲ್ಲಿ ಭಾರತಕ್ಕೆ ಇರುವ ಒಂದು ಅಪಕೀರ್ತಿಗಳಲ್ಲಿ ಒಂದು ಸತಿಸಹಗಮನ. ಅದು ಎಷ್ಟರ ಮಟ್ಟಿಗಿತ್ತೋ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಆದರೆ ಪತಿ ಸಹಗಮನ ತುಳು ಜನಪದ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ ನನಗೆ. ಇದು ನಮ್ಮ ಹೆಗ್ಗಳಿಕೆ, ಪತಿ ಸಹಗಮನ. ಇದಕ್ಕಿಂತ ದೊಡ್ಡ ಕ್ರಾಂತಿ ಬೇಕೆ ಒಂದು ಭಾಷೆ ಕೊಡುವಂಥದ್ದು? ಮುಖಾಂಬಿಗುಳಿಗ, ಮುಖಾಂಬಿಗುಳಿಗ, ಬಹಳ ರೋಚಕ ಕತೆ ಅದು. ಅದು ಓದುವಾಗ ಒಂದು ಮುಷ್ಟಿ ಹಿಡಿಯುವಷ್ಟೊಂದು ಒಂದು ಕೋಪ ಒಳಗಿಂದ ಬರ್ತದೆ. ಆ ಮೂಕಾಂಬಿ ಗುಳಿಗ, ಅದರಲ್ಲಿ ಹೆಣ್ಣೊಬ್ಬಳು ಪತ್ನಿ ತೀರಿಕೊಂಡಾಗ ಗಂಡ
ಸತ್ಸಹಗಮನ

0: ಮಾಡುವಂಥ ಒಂದು ಕಥೆಯ ಉಲ್ಲೇಖ ಬರ್ತದೆ. ಅದೇ ಪರತಿಮಂಗಣೆಯಲ್ಲಿ ಪತ್ನಿ ಸಹಗಮನ ಮಾಡುವಂಥದ್ದು. ಇಂತಹ ಇದರ ಜೊತೆಗೆ ಈ ಮಾವ ಮಾಡಿದ ತಪ್ಪಿಗೆ ಜುಮಾದಿಯ ವಶಕ್ಕಾದ ಬಾಲೆಮಾನಿ ಮಾಯಂದಾಲ್ ಎನ್ನುವವಳ ಕತೆ, ಅತ್ಯಾಚಾರಕ್ಕೆ ಒಳಗಾಗಿ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮದನಗನ ಕತೆ, ಇನ್ನು ಮೂವರು ಮುಗೇರ್ಲು ದೈವಲು, ಮುಗ್ಗೇರ್ಲು ದೈವಲ ಜೊತೆಗೆ ದೈವವಾಗಿ ಪರಿಗಣಿಸಲ್ಪಟ್ಟ ತನ್ನಿಮಾನಿಗನ ಕತೆ. ಈ ಕತೆಗಳು ಹೆಣ್ಣಿನ ಬೇರೆ ಬೇರೆ ನೆಲೆಗಳನ್ನು, ಹೆಣ್ಣಿನ ಬಗ್ಗೆ ಆ ಕಾಲದ ಸಮಾಜ ಇಟ್ಟುಕೊಂಡ ಬೇರೆ ಬೇರೆ ಮನೋಧರ್ಮಗಳನ್ನು ಪರಿಚಯಿಸಿಕೊಡ್ತದೆ. ಹಾಗಾಗಿ ಒಂದು ಏಕಸೂತ್ರದ ಅಭಿಪ್ರಾಯವನ್ನು ತುಳು ಜನಪದ ಕಥನದ ಬಗ್ಗೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾವುದೋ ನೀವು ಮುಖಾಂಬಿಗುಳಿಗನನ್ನು ಅಥವಾ ಬಾಲೆ ಮಾನಿ ಬಾಯಂದಾಲನ್ನು ಇಟ್ಕೊಂಡು ತುಳು ಜನಪದ ಸ್ತ್ರೀ ದೌರ್ಜನ್ಯದ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದೆ, ಎಲ್ಲದರಲ್ಲೂ ಹೆಣ್ಣು ಪಾತ್ರದ ನಿರಸನವೇ ಇದೆ ಎನ್ನುವ ತೀರ್ಮಾನಕ್ಕೆ ಬರುವಾಗಿಲ್ಲ. ಅನೇಕ ಕ್ರಾಂತಿಕಾರಿ ಪಾತ್ರಗಳು ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಇಲ್ಲಿ ಮುಖ್ಯ ಆಗ್ತದೆ. ಹಾಗಾಗಿ ಇದು ಒಂದು ಅಧ್ಯಯನ ಯೋಗ್ಯವಾಗಿರುವ, ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಕೂಡ ಅಧ್ಯಯನ ಯೋಗ್ಯವಾಗಿರುವಂತಹ ವಿಚಾರ ಅಂತ ನಾನು ಅಂದುಕೊಳ್ತೇನೆ. ಇನ್ನು ಕೃತಿಯ ಇಲ್ಲಿ ಜನಜನಿತವಾದ ಪಾತ್ರಗಳನ್ನು ಆಯ್ಕೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಕೊರಗತನಿಯೇ ಇದ್ದಾನೆ, ಆಲಿಚಾಮುಂಡಿ ಇಂತಹ ದೈವಗಳು ಬರ್ತದೆ, ಆದರೆ ಹೆಚ್ಚಿನ ಪಾತ್ರಗಳು ಜನಜನಿತವಲ್ಲದ್ದು. ನಿಮಗೆ ಬರೀ ಪಾರ್ಧಾನವಾಗಿ ನೋಡಲಿಕ್ಕೆ ಸಾಧ್ಯ, ಓದಲಿಕ್ಕೆ ಸಾಧ್ಯ, ಸುಲಭ ಸಾಧ್ಯವಾಗಿ ಸಿಗದ ಪಾತ್ರಗಳು ಇಲ್ಲಿ ಕಥೆಯ ರೂಪದಲ್ಲಿ ಬಂದಿರುವಂಥದ್ದು. ಅದು ಇವತ್ತಿನ ಯುವಕ ಯುವತಿಯರಿಗೆ ದೈವ ಕಥನವನ್ನು ತಿಳಿದುಕೊಳ್ಳಿಕ್ಕೆ ಒಳ್ಳೆಯ ಮಾಧ್ಯಮ. ದೈವ ಕಥನ, ದೈವಾರಾಧನೆ ಕಥೆಗಳಂತ ಹೇಳಿದ್ದಾರೆ, ಪಾರ್ಧಾನದ ಮೂಲದ ಕಥಾರೂಪ ಎನ್ನುವ ಕಾರಣಕ್ಕೆ ಮಾತ್ರ. ಬದಲಾಗಿ ಕಟ್ಟಿ ಆಡುವ ದೈವದ ಕಥೆಗಳೇ ಅಲ್ಲ ಇದು, ಕಟ್ಟಿ ಆಡದ ಸಾಮಾಜಿಕ ನಾಯಕಿಯರು. ಈಗ ಹೊನ್ನಮ್ಮ ಜೇವು, ಬಾಲೆ ಮಾಡದಿ ಇದರಲ್ಲಿ ಇಲ್ಲ ಅವರು, ಆದರೂ ಅಂತಹ ಅನೇಕ ಪಾತ್ರಗಳು, ಆದರೆ ಓದಲು ಆಸಕ್ತಿ ಇರುವಂಥ ಕಥೆಗಳು, ಅಂತಹ ಪಾತ್ರಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಎರಡು ವಿಚಾರವನ್ನು ಕೃತಿಯ ಮೂಲದಿಂದ ನಾನು ಹೇಳಬೇಕು. ಒಂದು, ಇವರ ಕಣಂದೂರು ಕಣಂತೂರು ಆದದ್ದು, ಅಂದರೆ ಸೊಗಸಾಗಿ ತುಳುವಿನಲ್ಲಿ ಮಾತನಾಡಬಲ್ಲ ಬರೆಯಬಲ್ಲ ಚಂದ್ರಹಾಸ ಕಣಂದೂರರು, ಕನ್ನಡಕ್ಕಾಗುವಾಗ ಎಲ್ಲಾದರೂ ಅಡವಿದ್ದಾರೋ, ಹೇಗಿತ್ತು ಭಾಷೆ, ಅವು ತುಳು ತಲಕಾನೆ ಆ ಪುಂಡ್ಯ, ಹೇಗೆ ಅನುವಾದ ಮಾಡಿದ್ದಾರೆ. ಕೆಲವು ತುಳುವಿನಿಂದ ಕನ್ನಡಕ್ಕೆ ಬಂದರೆ ಆ ಸೊಗಸೆ ಹೋಗ್ತದೆ, ಅದೊಂದು ಸವಾಲು ಅವರಿಗೆ. ಬಹುಶಃ ಅದರ ಸಹವಾಸ ಇದ್ದವರಿಗೆ ಮಾತ್ರ ಗೊತ್ತು, ಅದು ರುಚಿಸುವುದೇ ಇಲ್ಲ ಎಷ್ಟೇ ಕನ್ನಡದಲ್ಲಿ ಹೇಳಿದರು. ಬಹುಶಃ ಅದು ಕನ್ನಡದ ಮಿತಿ, ಕನ್ನಡದ ಮಿತಿ. ಹಾಗಾಗಿ ಒಂದು ಅನುವಾದವನ್ನು ನೋಡಿ, ಇದು ಮೂಕಾಂಬಿಗುಳಿಗ, ಅದರಲ್ಲಿ ಬರುವಂಥ ಸಾಲು, ಮಯ್ಯರೇ ನನ್ನನ್ನು ಮುಟ್ಟಿದರೆ ನಿಮ್ಮ ತಾಯಿ ತಂಗಿಯನ್ನು ಮುಟ್ಟಿದ ಆಣೆ ಇದೆ, ಹೆಡೆಬಿಚ್ಚಿದ ನಾಗನನ್ನು ಕೊಂದ ದೋಷ ಇದೆ, ಕಾಶಿಗೆ ಹೋದ ಕಪಿಲೆ ದನವನ್ನು ಕೊಂದ ಶಾಪ ತಟ್ಟುವುದು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಮೂಕಾಂಬಿ ಕೈ ಮುಗಿದು ಕಣ್ಣೀರು ಸುರಿಸುತ್ತಾ ಅಂಗಲಾಚಿದಳು. ಮೂಕಾಂಬಿ, ನಿನ್ನ ಆಣೆ ಶಾಪಕ್ಕೆಲ್ಲ ಹೆದರುವವನು ನಾನಲ್ಲ, ತಾಯಿಯನ್ನು ಮುಟ್ಟಿದ ಆಣೆ ಇದ್ದರೆ ಎದೆ ಹಾಲು ಕುಡಿದು ಸಂದಾಯವಾಗಿದೆ, ನಾಗನನ್ನು ಕೊಂದ ದೋಷ ಇದ್ದರೆ ನಾಗಮಂಡಲ ಮಾಡಿಸುತ್ತೇನೆ, ದನವನ್ನು ಕೊಂದ ಶಾಪ ಬಂದರೆ ಕಾಶಿಗೆ ಹೋಗಿ ತೀರಿಸುತ್ತೇನೆ. ಮಯ್ಯರು ಎರಡು ಹೆಜ್ಜೆ ಮುಂದೆ ಇಟ್ಟರು, ಮೂಕಾಂಬಿ ನಾಲ್ಕು ಹೆಜ್ಜೆ ಹಿಂದೆ ಸರಿದಳು. ಇಲ್ಲಿ ಇದು ಪಾಠದಾನದಲ್ಲಿ ಬರುವಂಥದ್ದೇ ಸಾಲು, ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ. ಈಗ ತುಳುವಿನಲ್ಲೇ ನಿಮಗೆ ಅದನ್ನು ಕೇಳಿದವರು ಇದು ಖಂಡಿತ ರುಚಿಸುವುದಿಲ್ಲ, ನಾನೇ ಹೇಳ್ತೇನೆ ನನಗೆ ರುಚಿಸಲಿಲ್ಲ. ಆದರೆ ಆ ಬಿಗಿತನವನ್ನು ಇಟ್ಟುಕೊಂಡ ಕನ್ನಡಕ್ಕೆ ಅವರು ತಂದು ಗೆದ್ದಿದ್ದಾರೆ, ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಗೆದ್ದಿದ್ದಾರೆ ಆ ಬಿಗಿತನವನ್ನೇ, ಆ ಬಿರುಸು ನೋಡಿ, ಆ ಭಾಷೆಯ ಪ್ರಯೋಗ ನೋಡಿ, ಮತ್ತೆ ಅದಕ್ಕೆ ಪೂರಕವಾದ ಪದಗಳನ್ನು ಬಳಸಿದ ಕ್ರಮವನ್ನು ಗಮನಿಸಬೇಕು. ಆಕಾಶವಾಣಿಯಲ್ಲಿ ಅವರ ಕಥೆಯನ್ನು ನಾನು ಕೇಳಿದವ, ಅಲ್ಲೂ ಅವರ ಭಾಷೆ ಬಹಳ ಸೊಗಸು. ಬೈರಾಸು ಬೂರುಂಡು ಐನೋರ ಪೆಜ್ಜಿದ್ದು ಪುಗೇಲುಗು ಪಾಡದು ಪೋಯೇರು ಎನ್ನುವಂಥ ಸಣ್ಣ ಸಣ್ಣ ಸಂಗತಿಯನ್ನು ಅವರು ಕಥೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ನೆಲೆಯಲ್ಲಿ ಅವರ ಭಾಷೆಯ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಬಾಲಜೈ ಮಾಣಿಗ ಎನ್ನುವಂಥ ಕಥೆಯಿಂದ ಅವರ ಭಾಷೆ, ಸಣ್ಣ ಸಣ್ಣ ವಾಕ್ಯವನ್ನು ಹೇಗೆ ಬಳಸ್ತಾರೆ. ಮರುದಿನ ಬೆಳಿಗ್ಗೆ ಮಾಣಿಗ ಎದ್ದಳು, ಕೋಣೆಯಿಂದ ಹೊರಗೆ ಬರುವಾಗ ಬಾಗಿಲ ಚೌಕಟ್ಟಿನ ಕೆಳಗೆ ಅರೆಯನ್ನು ಎಡವಿದಳು, ದೊಪ್ಪನೆ ನೆಲದ ಮೇಲೆ ಕವಚಿ ಬಿದ್ದಳು. ಶಬ್ದ ಕೇಳಿದ ಬಲ್ಲಾಳರು ಎದ್ದರು, ಕೆಳಗೆ ಬಿದ್ದಿರುವ ಮಾಣಿಯನ್ನು ಕಂಡು ತಕ್ಷಣ ಹೋಗಿ ಅವಳನ್ನು ಎಬ್ಬಿಸಿದರು. ರಕ್ತ ಸಹಿತ ಬಿಳಿ ನೊರೆಗಳು ಅವಳ ಬಾಯಿಂದ ಇಳಿಯಲಾರಂಭಿಸಿತು. ಅರೆಕ್ಷಣದಲ್ಲಿ ಕರಿನೆತ್ತರು ವಾಂತಿ ಮಾಡಿದಳು. ಜುಮಾದಿಯ ಗುಡಿಯತ್ತ ಬೆರಳು ತೋರಿಸಿದ ಮಾಣಿಗ ಬಲ್ಲಾಳರ ಮುಖವನ್ನೊಮ್ಮೆ ನೋಡಿದಳು. ನೋಡ ನೋಡುತ್ತಿದ್ದಂತೆ ಬಲ್ಲಾಳರ ತೋಳುಗಳಲ್ಲೇ ಮಾಣಿಗ ಕೊನೆಯುಸಿರೆಳೆದಳು. ಸಣ್ಣ ಸಣ್ಣ ವಾಕ್ಯಗಳು ನೋಡಿ, ಇದು ನಾನು ಏಕೆ ಇದನ್ನು ಉಲ್ಲೇಖ ಮಾಡಿದಂದರೆ, ನನಗೆ ಕನ್ನಡವನ್ನು ಓದಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಸರ್, ನೀವು ಕಷ್ಟ. ದೈವಾರಾಧನೆ ತುಂಬ ಇಷ್ಟ, ಇದು ಇವತ್ತು ಅನೇಕ ಯುವ ಪೀಳಿಗೆಯ ಸಮಸ್ಯೆ. ಈ ದೈವದ ಕಥೆನ ಪೂರ ತೆರೆಯೋಡು ಅಂತ ಈಜಿಟ್ಟು ಬರೆಯಿನ ಕತೆ ಓಂಡಪ್ಪನಲ್ಲೇ ಎಂಕ್ಲೆ ಗೌವ ಮಲ್ಲ ಮಲ್ಲ ಅಕ್ಕಲೇನು ಪೂರ ಓದೆ ರಾಪೂಜಿ ವಿದ್ವಾಂಸರ್ನ ಈಜಿಟ್ಟು ಬರೆಯಿನ ತುಳು ಕತೆಗಳು ದೈವದ ಕತೆಗಳು ಎನ್ನುವವರಿಗೆ ಇದು ಒಳ್ಳೆಯ ಆಯ್ಕೆ, ಇದು ಒಳ್ಳೆಯ ಆಯ್ಕೆ. ಬಹಳ ಸರಳ ಭಾಷೆಯಲ್ಲಿ ಬಳಕೆ ಮಾಡಿದ್ದಾರೆ ಚಂದ್ರಹಾಸ ಕಣಂದೂರರು, ಮುನ್ನುಡಿ ಬರೆದಿರುವಂಥ ಅಭಯ ಕುಮಾರರು ಅವರು ಮತ್ತು ಪ್ರಕಾಶಕರು ಹೇಳುವಿರುವ ಹಾಗೆ ಇಲ್ಲಿ ಅನೇಕ ಪಾರಿಭಾಷಿಕ ಪದವನ್ನು ತುಳುವಿನಲ್ಲೇ ಉಳಿಸಲಾಗಿದೆ. ಆ ಕಾರಣದಿಂದ ಒಂದು ಕಥಾ ಸಂಕಲನದ ಕೊನೆಯಲ್ಲೂ ಪಾರಿಭಾಷಿಕ ಕೋಶವನ್ನು ಕೊಟ್ಟಿದ್ದಾರೆ. ಅನಿವಾರ್ಯ, ವಿಚಿತ್ರ ಏನಲ್ಲ, ಅನಿವಾರ್ಯ. ಅದರ ಸೊಗಸು ಅರ್ಥ ಆಗಬೇಕಿದ್ರೆ ಅದು ಬೇಕು. ಆ ನೆಲೆಯಲ್ಲಿ ಇದು ಬಹಳ ಮುಖ್ಯ. ಇನ್ನು ನಮಗೆ ಗೊತ್ತಿರುವ ಹಾಗೆ ಕೊರಗತನಿಯ ನಮ್ಮೂರಿನ ಸಿದ್ಧಮರ್ಧ ವೈದ್ಯ, ನಾವು ಅವರ ಕಥೆಯನ್ನೆಲ್ಲ ಕೇಳಿ ಬೆಳೆದವರು. ಇನ್ನು ನನ್ನ PhD ಪ್ರಬಂಧ ಒಳಗೊಂಡುವಂತಹ ಮೇಡಮ್ ಗೊತ್ತಿರುವುದು ಆಲಿ ಚಾಮುಂಡಿ, ಆಲಿಭೂತ, ಮುಸ್ಲಿಂ ಭೂತದ ಬಗ್ಗೆ. ಇನ್ನು ಅಣ್ಣನ ಕಥಾ ಸಂಕಲನದಲ್ಲಿ ಬರಲಿಲ್ಲ, ಆದರೆ ಇನ್ನೊಂದು ಪಾಠಾಂತರ ಮುಖೇನ ಉಳ್ಳಾಳ ದರ್ಗದಲ್ಲೇ ದುಗ್ಗು ಹೋಗಿ ಬಿಬಿ ಪಾತಿಮಾದ ಬೊಬ್ಬರಿಯನ ಸಂಧಿ ಇವೆಲ್ಲವನ್ನು ಅವರು ಬಹಳ ಸೊಗಸಾಗಿ ಬರೆದಿದ್ದಾರೆ. ನಮ್ಗೆ ಗೊತ್ತಿರುವ ಪ್ರಸಿದ್ಧ ಕಥೆಗಳೇ, ಆದರೆ ಇಲ್ಲಿ ಓದುವಾಗ ಅದು ಸಂತೋಷ ಕೊಡ್ತದೆ. ಇನ್ನು ನನ್ನ ಮಾತಿನ ಕೊನೆಯಲ್ಲಿ ಒಂದು 4 ಆಶಯದ ಮಾತುಗಳು ಏನು ಎನ್ನುವುದರ ಬಗ್ಗೆ. ಒಂದು, ಯಾವುದೇ ಒಂದು ತುಳು ಕೃತಿ ಕನ್ನಡಕ್ಕೆ ಅಥವಾ ಇಂಗ್ಲೀಷಿಗೆ ಬಂದ ಮಾತ್ರಕ್ಕೆ ಆ ಕೃತಿಯ ಹೆಗ್ಗಳಿಕೆ, ಹಿರಿಮೆ, ವಿಸ್ತಾರ, ಆಲೋಚನಾ ಕ್ರಮ ಹೆಚ್ಚುತ್ತದೆ, ಮಹತ್ತಿಕೆ ಕೂಡ್ತದೆ ಎನ್ನುವುದು ಸುಳ್ಳು. ತುಳುವಿನಿಂದ ಬೇರೆ ಭಾಷೆಗೆ ಬಂದ ತಕ್ಷಣ ಗ್ರೇಟ್ ಆಗ್ತದೆ ಎನ್ನುವುದು ಸುಳ್ಳು. ಏಕೆ? ತುಳುವಿಗೆ ಅದರದ್ದೇ ಆದ ಸೊಗಸಿದೆ, ಆ ಭಾಷೆಗೆ ಅದರದ್ದೇ ಆದ ಸೊಗಸಿದೆ. ಆದರೆ ಬರಬೇಕಾದದ್ದು ಅನಿವಾರ್ಯ. ಸರ್ ಅದನ್ನು ಬಹಳ ಚಂದಕ್ಕೆ ಹೇಳಿದರು, ಬರಬೇಕಾದದ್ದು ಅನಿವಾರ್ಯ. ಏಕೆ? ಕೈಪುಂಡಿಡುಪ್ಪುನವು ಸುದೆಕದಾಂಟೋಡು, ನನ್ನ ಬೊಗಸೆಯಲ್ಲಿ ಮಾತ್ರ ಇದೆ, ಅದು ಸ್ವಲ್ಪ ವಿಸ್ತಾರ ಆಗಬೇಕಿದ್ರೆ ಇತರ ಭಾಷೆಯ ಸಹವಾಸ ಆಗಬೇಕು. ಅಂದರೆ ಈ ತುಳು ಕಥನ ಕನ್ನಡಿಗರಿಗೂ ಓದುವಂತಾಗಬೇಕು. ಬಹುಶಃ ಇವತ್ತು ದೈವಾರಾಧನೆಯ ಬಗ್ಗೆ ಕನ್ನಡಿಗರಿಗೆ ಮತ್ತು ಇತರರಿಗೆ ಇರುವಂಥ ತಪ್ಪು ತಿಳುವಳಿಕೆಯ ವಿಶದೀಕರಣಕ್ಕೆ ಇದು ಬಹಳ ಅನಿವಾರ್ಯ. ದೈವ ಅಂದರೆ ಜಸ್ಟ್ ಪರ್ಫಾರ್ಮ್ ಆರ್ಟ್ಸ್ ಎನ್ನುವ ಅರ್ಥದಲ್ಲಿದ್ದಾರಲ್ಲ, ಅವರಿಗೆ ಇಲ್ಲ, ಅದರ ಹಿಂದೆ ಇಂಥ ಒಂದು ಕಥೆಗಳಿವೆ ಎನ್ನುವುದಕ್ಕೆ ಬಹಳ ಮುಖ್ಯ. ಆ ನೆಲೆಯಲ್ಲಿ ಈ ಅನುವಾದ ಬಹಳ ಮಹತ್ವದ್ದು. ನಾನು ಉಲ್ಲೇಖ ಮಾಡಬೇಕಂತ ಹೇಳಿರೋದು, ಸರ್ ಹೇಳಿರುವ ಮಾತಿಗೆ ನಾನು ಕೈ ಜೋಡಿಸ್ತೇನೆ. ಆದಷ್ಟು ಶೀಘ್ರದಲ್ಲಿ ಸುರೇಂದ್ರ ಸರ್, ಚಿನ್ನಪ್ಪಗೌಡರು ಸರ್ ಮಾಡಿದ ಹಾಗೆ ತುಳುವಿನ ಜನಪದ ಪಠ್ಯಗಳು ಇಂಗ್ಲೀಷಲ್ಲಿ ಬರಬೇಕು, ಲೋಕವಿಸ್ತಾರ ಆಗಬೇಕು. ಇವತ್ತು ವಿದೇಶಿ ವಿದ್ವಾಂಸರು ಕೂಡ ತುಳು ಕಥಾನಕವನ್ನು ಕಲಿಯುವ ಆಸಕ್ತಿಯಲ್ಲಿದ್ದಾರೆ, ನಮಗೆ ಕೊಡುವುದಕ್ಕೆ ವಿಷಯಗಳಿಲ್ಲ, ಕೆಲವು ಬೆರಳೆಣಿಕೆ ಪುಸ್ತಕಗಳಿರುವಂಥದ್ದು. ಹಾಗಾಗಿ ಈ ಕೃತಿ ಕೂಡ ಯಾರ ಮೂಲಕವೂ ಗೊತ್ತಿಲ್ಲ, ಆದಷ್ಟು ಶೀಘ್ರವಾಗಿ ಇಂಗ್ಲೀಷ್ ಅವತರಣಿಕೆಯಲ್ಲಿ ಬರುವಂಥದ್ದು ಇವತ್ತಿನ ಅವಶ್ಯಕತೆ ಅಂತ ನಾನು ಅಂದುಕೊಳ್ತೇನೆ. ಇನ್ನು ಈ ಕರಾವಳಿಯ ಪಠ್ಯ, ತುಳುನಾಡಿನ ಪಠ್ಯವಾಗಿ ಬಂದಿರುವಂಥ ಈ ಕೃತಿ ಹೆಚ್ಚಿನ ಯುವ ಜನಾಂಗಕ್ಕೆ ತಲುಪಬೇಕು. ಆ ನೆಲೆಯಲ್ಲಿ ಶಾಲಾ ಕಾಲೇಜಿನ ಗ್ರಂಥಾಲಯ ಆಗಿರಲಿ ಅಥವಾ ಎಲ್ಲೊಂದು ಉಡುಗೊರೆ ಕೊಡುವ ಸಂದರ್ಭದಲ್ಲಿ ಆಗಿರಲಿ ಈ ಕೃತಿಯನ್ನು ಕೊಡ್ಬೋದು ತರುಣರಿಗೆ, ತರುಣಿಯರಿಗೆ ನಾನು ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ. ಇದು ಪಠ್ಯಪುಸ್ತಕದಲ್ಲೆಲ್ಲ ಕೆಲಸ ಮಾಡಿರೋರಿದ್ದಾರೆ, ತುಳುನಾಡಿನ ಶಾಲಾ ಕಾಲೇಜುಗಳ ವಿಶ್ವವಿದ್ಯಾನಿಲಯದ ಪಠ್ಯ ಆಗಬೇಕು. ಪ್ರತಿಮಂಗಣೆ ಬಹುಶಃ ಒಂದು ಶಾಲಾ ಪಠ್ಯಾಗಿದೆ, ಪಠ್ಯ ಆಗಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲಿದೋ ಯಾವುದೋ ಒಂದು ಪ್ರದೇಶದ, ಅದು ಮೀಸಲಾತಿಯ ಕಾರಣಕ್ಕೋ, ಪರಿಗಣನೆಯ ಕಾರಣಕ್ಕೋ, ಅಥವಾ ಒತ್ತಾಯ ಒತ್ತಡದ ಕಾರಣಕ್ಕೋ, ಎಲ್ಲಿ ಯಾವುದೋ ಒಂದು ಪರಿಸರದ ಕಥನವನ್ನು ಇವತ್ತಿಗೂ ನಾವು ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಸ್ಥಳೀಯ ಇತಿಹಾಸದ ಅರಿವು ಬಹಳ ಮುಖ್ಯ ಆಗಬೇಕು. ಅದಕ್ಕಾಗಿ ಪ್ರತಿ ಶಾಲಾ ಕಾಲೇಜಿನ ಪಠ್ಯದಲ್ಲಿ ಇಂತಹ ಒಂದು ಕಥನಕ, ಒಂದು ದೈವ ಕಥನವನ್ನು, ಒಂದು ಸಾಮಾಜಿಕ ಪಠ್ಯವಾಗಿ, ಅದು ಅದರ ಆರಾಧನೆಯ ವಿಷಯವನ್ನು ಕಳಚಿಕೊಂಡರೂ ಕೂಡ ಸಾಮಾಜಿಕ ಪಠ್ಯವಾಗಿ ಇಂತಹ ಒಂದು ಜನಪದ ನಾಯಕಿ ಅಥವಾ ನಾಯಕ ಇದ್ಲು ಎನ್ನುವ ಪ್ರಾಥಮಿಕ ಅರಿವಿಗೋಸ್ಕರ ಆದರೂ ಅದು ಕರಾವಳಿಯ ವಿಶ್ವವಿದ್ಯಾನಿಲಯದ ಅಥವಾ ಶಾಲಾ ಕಾಲೇಜುಗಳ ಪಠ್ಯವನ್ನು ಸೇರಬೇಕಾಗಿರುವುದು ಒಳ್ಳೆಯದು. ಅವು ತುಳುಟುಂಡತ್ತೆ ಸರ್, ಇನ್ನು ಆ ನೆಪ ಹೇಳುವಾಗಿಲ್ಲ, ಕನ್ನಡಕ್ಕೆ ಬಂತು ನೋಡಿ, ಸೇರ್ಲಿಕ್ಕೂ ಸುಲಭ. ಇನ್ನು ಅಂತೂ ಈ ಪುಸ್ತಕ ಒಂದು ಒಳ್ಳೆಯ ಯೋಜನೆ. ನಾನು ಹೇಳಿರುವುದಕ್ಕಿಂತಲೂ ಹೇಳದಿರುವುದೇ ಪುಸ್ತಕದ ಬಗ್ಗೆ ಸಾಕಷ್ಟಿದೆ. ಏಕೆಲ್ಲ ಹೇಳಲಿಲ್ಲ? ಇದನ್ನು ನೀವು ಓದಬೇಕು, ಆಸಕ್ತಿಯಿಂದ ಓದಬೇಕು, ಬಹಳ ಪ್ರೀತಿಯಿಂದ ಓದಬೇಕು. ಇನ್ನೊಂದು ಸ್ಟೆಪ್ ದಾಟಿ ಹೇಳ್ತೇನೆ, ಓದುವಾಗ ನಿಮ್ಮ ಮನೆಯ ಮಕ್ಕಳ ಹತ್ತಿರ ಇರಲಿ. ನಾನು ಒಂದು ಧೈರ್ಯದಲ್ಲಿ ಹೇಳಬಲ್ಲೆ, ಧರ್ಮಶಿಕ್ಷಣ ತರಗತಿಯ ಬಗ್ಗೆ ಉಲ್ಲೇಖ ಮಾಡಿದರು, ಇದನ್ನು ನಿಮ್ಮ ಮನೆಯ ಮಕ್ಕಳಿದ್ದಾರಲ್ಲ ಜಸ್ಟ್ ಕೇಳಿ ಅರ್ಥ ಮಾಡಿಕೊಳ್ಳು. ಸುಮ್ಮನೆ ಇದರ ಒಂದು ಯಾವುದೇ ಒಂದು ಕಥೆ ತೆಗೀರಿ, ಮೂಕಾಂಬಿಗಳಿಗನೋ ಇನ್ಯಾರೋ, ಅವರೆದುರು ಸುಮ್ಮನೆ ಇದನ್ನೊಮ್ಮೆ ಓದಿ, ಗೊತ್ತಿಲ್ಲದಾಗ ತುಳುವಿನಲ್ಲಿ ಸ್ವಲ್ಪ ಹೇಳಿ. ಖಂಡಿತ ನನೊಂಜಿ ನನೊಂಜಿ ಅಂತ ಮಕ್ಕಳು ಹೇಳ್ತಾರೆ. ಇನ್ನೊಂದು ಕತೆ ಹೇಳಿ ಅಂತ. ಅಷ್ಟು ಸೊಗಸಾಗಿದೆ ಇದರ ನಿರೂಪಣೆ ಮತ್ತು ನೀವು ಹೇಳಿಕೊಡುವ ಕ್ರಮ. ಅದಕ್ಕಾಗಿ ಮಕ್ಕಳಿಗೆ ತಲುಪಿಸಿ, ಇದು ಜವಾಬ್ದಾರಿ, ಇದು ಜವಾಬ್ದಾರಿ. ಎಷ್ಟು ಪುಸ್ತಕಗಳು ಬಂತು ಎನ್ನುವುದಕ್ಕಿಂತಲೂ ಎಷ್ಟು ತುಳು ವಿಷಯ ತುಳು ಭಾಷೆ ಜನರಿಗೆ ತಲುಪಿತು ಎಂಬುದು ಬಹಳ ಮುಖ್ಯ. ಆ ನೆಲೆಯಲ್ಲಿ ಇದು ಮುಖ್ಯ. ಭವಿಷ್ಯ ನಿಧಿ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಬಂದ ಚಂದ್ರಹಾಸ ಕಣಂತೂರರು ಭವಿಷ್ಯದಲ್ಲಿ ನಿಧಿಯಾಗುವ ಕೆಲಸವನ್ನು ಈಗ ಮಾಡಿದ್ದಾರೆ. ಇದು ಕಡಿಮೆ ಅಲ್ಲ, ಇನ್ನಷ್ಟು ಆಗಲಿ. ಪಂಚದ್ರಾವಿಡದಲ್ಲಿ ಕೆಲಸ ಮಾಡಿದರು, ತುಳುವನ್ನು ಕನ್ನಡಕ್ಕೆ ತಂದರು, ಇನ್ನೂ ಹೊಸ ಕ್ರಮಗಳು ಸಾಧ್ಯ ಆಗಲಿ. ಸಾಧ್ಯ ಆದರೆ ಅವರ ಜೊತೆ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಿರುವ ನಮಗೆ ಅವರ ಜೊತೆ ಸಾಹಿತ್ಯಿಕ ಕೆಲಸವನ್ನು ಜೊತೆಯಲ್ಲಿ ಮಾಡುವಂಥ ಯೋಗವನ್ನು ಅವರ ಗುರುಗಳ ಜೊತೆ ಅವರು ಮಾಡಿರುವ ಹಾಗೆ ಭಗವಂತ ಕರುಣಿಸಲಿ ಎನ್ನುವ ಆಶಯದೊಂದಿಗೆ. 60 ದಾಟಿದೆ, ಅರಳು ಮರಳು ಖಂಡಿತ ಕೊಲ್ಲ. ಚಂದ್ರಹಾಸ ಕಣಂತೂರರು 60 ಮರಳಿ ಅರಳಿದ್ರು. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾಪುರಿಯಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

0: ಸೊ ಗ್ಲೋದಿಸ್ ಕಾಮ್ ಖರ್ಚು ಹಾಕಿ ಹಂಗ ವರ್ಕ್ ಸ್ಮಾರ್ಟ್ಲಿ ಹಾರ್ಡ್ ಪ್ಲಸ್ ಸ್ಮಾರ್ಟ್ ತಂದು ತುಕ
1: ಒಂದ್ ದಿವಸ ಬರೇ ಕಾಮ್ ಕರಿ ಎಕ್ ದಿವಸ ರೆಸ್ಟ್ ಕರಿ ರೆಸ್ಟ್
0: ಕರಿ ಐತ್ ರೀ
1: ಓಕೆ ಸೊ ದಟ್ ಈಸ್ ವಾಟ್ ಯು ಆಪ್ಟೆಡ್ ಅಂಡ್ ಡೆಫಿನೆಟ್ಲಿ ಯು ಆರ್ ಕಲಮಡ ಎಕ್ಸ್ಪೀರಿಯನ್ಸಿಂಗ್ ದ ಸ್ವೀಟ್ ಫ್ರೂಟ್ ಆಫ್ ದಟ್ ಅದು ಯಾವ ದಿವಸ ಇತ್ತು ಸಕೋನ ಸೆ ಬರೇ ಫಲ್ತು ಅಂತ ಕಾಯ ಬರ ಪ್ರತಿ ಫಲ್ತು ಕಮಿಡೋನ ಸಮನ್ವಿ ಜೇಸನ್ ಹಂಗ ಸರ್ ಇಸಾರೋಂಗ್ ಸಾಯ್ ಆಚೆ ಬರಬರ ಅನಿ ದೋನ್ ಇನ್ಶೂರೆನ್ಸ್ ಸಮಣ್ಣ ಮಸ್ತ ಸಂಪುರ ಕಂಪನಿ ಇನ್ಶೂರೆನ್ಸ್ ಅಸಾತ್ ಗ್ರೂಪ್ ಇನ್ಶೂರೆನ್ಸ್ ಅಸಾತ್ ವೆಹಿಕಲ್ ಇನ್ಶೂರೆನ್ಸ್ ಅಸಾತ್ ಜಾವ್ ಪುರ ತುಂಬ ಥೋಡ್ಯಾಂಕ ಮೊರ್ಗೇಸ್ ಅಸಲ್ ಇನ್ಶೂರೆನ್ಸ್ ಆಯ್ತು ಡಿಫ್ರೆಂಟ್ ಡಿಫ್ರೆಂಟ್ ಆಚೆ ಜನ ವೈ ಗರ್ಜೆ ಆ ದಿವಸ ಹೆಲ್ತ್ ಇನ್ಶೂರೆನ್ಸ್
0: ಹೆಲ್ತ್ ಇನ್ಶೂರೆನ್ಸ್ ಮಸ್ತ್ ಗರ್ಜೆ ಆತಂಚ ಆಸ್ಪತ್ರೆ ಗೆಲ್ಲೋ ಉಪರಾಂತ ಮಾಗಿರ ಹೆಲ್ತ್ ಇನ್ಶೂರೆನ್ಸ್ ಕರ್ತಾ ಮುಳನ್ ಗೆಲ್ಲ ಜಾಯ್ನ
1: ದೀನಾ
0: ತ್ಯಾದಕ್ಕೊಂದು ಕಿತ್ಲೆ ವಗಿ ಕರ್ತಾ ತಿತ್ಲೆ ವಗಿ ಹೆಲ್ತ್ ಇನ್ಶೂರೆನ್ಸ್ ಕೆಲ್ಯಾರ ಮಸ್ತ್ ಬರೆ
1: ತುಜಿ ಬಲೈಕಿ ಬರಿ ಅಸ್ತನ ಹೆಲ್ತ್ ಇನ್ಶೂರೆನ್ಸ್ ಕರ ತುಜಿ ವರ್ಷಚೆ ಪೈಸೆ 15,000-20,000 ಸಲ್ತಿ ತಡೆಬಹುದು ಮಕ ಮೇಳೋ ನಾ ಮುಂಚೆ ಪುಣ ತ್ಯಾ ಪೈಸೆ ತಾವನ್ 1,000 ಜನಕ್ಕೆ ಬೆನಿಫಿಟ್ ಜಾತಿ ಇಟ್ಕೊಂಡ ಪುಣ ತುಜಿ ಬಲೈಕಿ ಬಿಗಾಡ್ಲೆ ಒಬ್ರ ಮಕ ಹಾರ್ಟ್ ಅಟ್ಯಾಕ್ ಜಾಲ್ಲೆ ತಾಚೆ ಒಬ್ರ ಸ್ಟಂಟ್ ಗಲೆ ಒಬ್ರ ನಾವು ನೆಕ್ಸ್ಟ್ ಅಂಟ್ಯಾಕ್ ಹತ್ರ ಕರ್ತಾ ಮಳ್ಯಾರ ತುಕತೆ ಕ್ಲಾಸ್ ಯಾ ಕ್ಯಾಟಗರಿ ಮೈನಸ್ ಕರ್ತಾ
0: ಮೇಳಾಜೆ ಬೆನಿಫಿಟ್ ಜಾಯ್ಜೆ ಮುಂಡ್ ನಮ್ಮ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಕರ್ನೋಸ್ ದೂಸರಿ ಹಂಗ ಮಣಿ ಹೆಲ್ಪ್ ಜಾತ ಮೇನ್ಲಿ ಚಾರಿಟಿ ಮಣ್ಣ ನಮ್ಮ ಇದರಿ ಆಮಿ ಆತ ಚಾರಿಟಿ ದೊಡ್ಡ ಅಮೌಂಟ್ ದೊಡ್ತಾವ್ ಯಾವ ಪೈಸೆ ತಾವ್ ಕೊಣಕ್ ಮಣಿ ಯೂಸ್ ಜಾತ ತ್ಯಾ ಕಂಪನಿ ತಾವನು ಕೊಣಚ ಮಣಿ ಹೆಲ್ತ್ ಬಿಲ್ ಹಾಕ ವಾಪಾಡ್ತಾತ ಮಣ್ಣ ನಮಿ ತಸೆ ಚಿಂತೂನು ಹೆಲ್ತ್ ಇನ್ಶೂರೆನ್ಸ್ ಕೇಳ್ಯಾರ
1: ಪೋರ್ಚುಗಲ್
0: ಅವಕಾಶ ಫಾದರ್ ಅಶ್ವಿನ್ ಮಂಗಳೂರು ಡಯಾಸಿಸ್ ಡೈರೆಕ್ಟರ್ ಅಸಲ್ ಅಶ್ವಿನ್ ಕರ್ಡೋಸಾ ತಾನೇ ಸಂಗ್ಲೆಂಕಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಸ ವರ್ಲ್ಡ್ ಯೂತ್ ಡೇ ಪೋರ್ಚುಗಲ್ ಲಿಸ್ಬನ್ ಅಂತ ಸಹ ತುಯತಾಯಿ ಅಮೆಯಚೆ ಪ್ಲಾನ್ ಕೆಲ ಸಂಗ್ಲೆ ಜಾಯ್ತು ಫಾದರ್ ಯಾ ತಶ ಆಮ ಮಂಗಳೂರು ದಿಸಿಸ್ತಾವನು ಆಮಿ 7 ಜನ ಗೆಲ್ಯ ತೈನ್ ಸರ್ ತೆಕ್ ಬರೇ ಎಕ್ಸ್ಪೀರಿಯನ್ಸ್ ಐ ಸಿ ಎಮ್ ತಾವನು ಅಂಗತ ಸಂಘಟನ ತಾವನು ತೈನ್ ಸರ್ ಆಮ್ಚ ಇಂಡಿಯಾ ರೆಪ್ರೆಸೆಂಟ್ ಕರ್ನ ಆಮಿ ತೈನ್ ಸರ್ ಗೆಲ್ಯ
1: ಸ್ಪೆಷಲಿ ಟು ಐಕಾನಿಕ್ ಪ್ಲೇಸ್
0: ಯಾ ಲಿಸ್ಬನ್ ಅಂತ ದೋನ್ ಜಾಗ ಅಸತ್ ಪೋರ್ಚುಗಲ್ ಅಂತ ಏಕ್ ಪೋರ್ತೋ ಅನೇಕ ಲಿಸ್ಬನ್ ಆಮಿ ಪೋರ್ತೋ 7 ದಿವಸ ಸಲ್ಯ ಅಲ್ಲಿ ಲಿಸ್ಬನ್ ಅಂತ 7 ದಿವಸ ಸಲ್ಯ
1: ಸ್ಪೆಷಲಿ ತೋಡ ತೈನ್ ಸರ್ ಸಂತಾಂಚಾನಿ
0: ಸಂತಾಂಚಾನಿ ಮಸ್ತ್ ಸರ್ ಲಿಸ್ಬನ್ ಏಕ್ ಸಿಟಿ ಸಲ್ಯ ಪೋರ್ತೋ ಹಿಸ್ಟೋರಿಕಲ್ ಪ್ಲೇಸ್ ಅಮ್ಮ ಮಸ್ತ್ ಲೈಕ್ಸ್ ಅಲ್ಲೋ ಪ್ಲೇಸ್ ಪೋರ್ತೋ ತಿನ್ಸು ಲೋಕು ಒಲಿವಿರದ ದೂರು ಮುಳ್ಳೆ ಫಿರ್ಗಜ್ ಅಂತ ಮಿಯಾ ಸಲ್ಯ ತಿನ್ಸು ಪದ್ರ್ಯಾಪಿ ಅಮ್ಚೊಟ್ಟ ನಿತ್ತಲೋ ಅಮ್ಚೊಟ್ಟ ತಾಸ್ತಲೋ ಶಮ್ಕ ತಿಂಜ ಮಸ್ತ್ ಮುಂಚ ಏಕ್ ಫ್ರೆಂಡ್ಲಿ ಮುಂಚ ಪೋರ್ಚುಗಲ್ ಅಚಿ ಶಮ್ಕ ಪೋರ್ಚುಗಲ್ ಅಚಿ ಎಕ್ಸ್ಪೀರಿಯನ್ಸ್ ಮಸ್ತ್ ಸ
1: ಅಂತ ಶೇರ್ ಕರು ಏನ ಪಣ ಬಟ್ ವಾಟ್ ಯು ಡಿನ್ ಥಿಂಕ್ ಗಾಡ್ ಥಾಟ್ ಫಾರ್ ಯು ಅನೆ ಈ ಬ್ಲೆಸ್ ಯು ವಿತ್ ದಟ್ ಡೆಫಿನೆಟ್
0: ಡೆಸ್ಟಿನಿ ಅವಕಾಶ ಅವಕಾಶ ಮಳ್ಳೋ ಮಕ್ಕ
1: ಓಕೆ ಅದ ಹಂಗ ಸರಿ ಸಂಗ ಐಸ್ಯಂ ಅಂತ ಹರಿಯಕ ಅಧ್ಯಕ್ಷ ಏಕ ವರ್ಷಂಚ ಅವಧಿಗೆ ಆಸದಲ್ಲ ರೀ ಮೈಲಾ ಫತರ್ ರಸ್ತಾಕೈ ಕನ್ಸ್ತಾಕೈ ಯಾ ತೊಡೆ ಪೋಟಿ ಮುಂಟ ಅಂತ ಅಧ್ಯಕ್ಷಲೋ ತಿನ್ಚಿ ಸಾಟಾನಿ ಪಾಂಚ್ ದಿಸುತ್ತಾರ್ಲೆ ತೋ ಕೈಂಗೆಲ್ಲೋ ಪತ್ತೆಯಾಗತ್ತನ ಅಶೆ ಅಸ್ತಾಕ ತೊಡ್ಯಾಂಕ ಲೋಕ್ ವಿಸಾರನ ತೊಡ್ಯಾಂಕ ಜೀನ್ಬೋರ್ ಉಡಾಸ್ತಿರ್ತ ದಕ್ಲ್ಯಾಕ ಏಕ್ ನಾವು ಸಂಚಾರ ಜೂಡ್ನೋರು ನಾವು ಮುಂಡೆತ ಸೊಲೋ ಏಕ ವ್ಯಕ್ತಿ ಕೆದಳಾಗಿ ಏಕ ಐ ಸಿ ಎಮ್ ಎಸ್ ಡೈರೆಕ್ಟರ್ ಅಲ್ಲರಿ ತೀ ಪಿಳಿಗಿ ತಚ ಉಪರಂತಿ ಪಿಳಿಗಿ ತೊಡೆ ಬಿಟ್ಟು ಉಡಾಸ್ ಕಟ್ಟದಲ್ಲ ಯಾರ ಯಾ ತೊಡೆ ಮಾಡ್ತಾ ಸೊಲೋ ಏಕ್ ಲೋ ಮನೀಸ್ ಆತ ಜೈಸನ್ ಅಚ್ಚಿ ನಾವು ಆತ ಇತ್ತು ವರ್ಷ ಕಿತ್ತು ವರ್ಷ ನನಗೆ ಗೊತ್ತು ನಮಗೆ ಗೊತ್ತು ಐ ಸಿ ಎಮ್ ಎಸ್ ಅಧ್ಯಕ್ಷ ತಚ ಉಪರಂತ ತೊಡೆ ಅಧ್ಯಕ್ಷ ಆಗಿಲೆ ತೊಡೆ ಅಧ್ಯಕ್ಷ ಆಗಿಲೆ ಐಲ್ ನಮ್ಗೆ ಗೊತ್ತು ಸರ್ ಗೆಲ್ಲೇ ಗೊತ್ತು ಅಂತ ವಶ ಮುಂಟಸ್ತನ ಸಂಘ ಈಗ ಅಧ್ಯಕ್ಷ ಎಲ್ಲ 365 ಡೇಸ್ ಅಂತ ತುಕ ಕಾಮ್ ಕಿತ್ನ 365 ಡೇಸ್ ಅಜಂಗಿ ಯಾ ಲಗ್ಭಗೆ 30 ವರ್ಷ ಅಂತ ಸಲೇಕ್ ಬೋರೆ ಕಾಮ್ ಖರ್ಚೆ ಅಂತ ಸಲೇಕ್ ಅಧ್ಯಕ್ಷ ಜವಾಬ್ದಾರಿ ರಸ್ತ
0: ಆಮಿ ಕಿಲ್ಲಿ ಕಾಮ ಊಡಾಸ ಕಸಾಚೆ ಪ್ರತ್ಯೇಕ ಅವು ಸೆಂಟ್ರಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಜೊತೆ ನಮ್ಮ ಮುಜಮ್ಮತಿಂದ ಅಲ್ಲೇ ಕಿ
1: ಕಂಚಿ ಯಾವ್ದಿದೆ ತುಜಿ 1890
0: ಪ್ಯಾಂಡಮಿಕ್ ಮತ್ತಿಂದ ಸಲ್ಲೆ ಕಿ ಓಕೆ ಇಗರ್ ಜಚ ಕಂಪೌಂಡ್ ಬೈಲಿ ತೊಡಿಂಕಾರಿ ಸಮಾಜ ಸಂಗಾತ ಇತರ ಧರ್ಮೀಯ ಸಂಗಾತ ಅವ್ರ ಸಮಾಜಕ್ಕೆ ಬರೇ
1: ಪ್ರೀವಿಯಸ್ಲಿ
0: ತಲಿಂಗಾರಿ ಇಂಕರಿಜೆ ಅವ್ರ ಐಸು ಎಮ್ಮಚ ನಾವು ಖಾಲಿ ಇಗರ್ ಜಚ ಅಂಕ ಅವ್ರ ಅಂಚ ಸಮುದಾಯ ಚಲೋಕಂಗ್ನಿ ಬೈಲಿಯ ಸಮುದಾಯಕ್ಕೆ ಐಸು ಎಮ್ ಮಳ್ಳೆ ಕಳಜೆ ಮಣ್ಣೆ

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರುವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೇರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ ಮೂರನೇ ಕಂತು.
1: ಇರ್ ಮಲ್ಲ ಮನಸ್ಸದಾರ್ ಇರ್ಲಂಚಿನ ಎತ್ತರದ ಜಾಗೆಗೆ ಹಿಂಗ್ ಫೈರ್ ಆಯ್ಚಿಲ್ಲ ಅಂದಲ್ಲ, ಆ ಜಾಗೆಗೆ ಒಂದು ಧ್ವಜ ಸಾಧಿನೇ ಇರ್ ಧ್ವಜ
2: ಸಾಧಿ ಧ್ವಜಪ್ಪವೇ ಎತ್ತು ನಿಮಗೆ
3: ಯಾನೆ
1: ಯಾವ ಯಾನೆ ಇವಡೆಲ್ಲ

0: ಆಗಿನ ಏನಬಾಗ
1: ತಪ್ಪಂಡ ಅಪ್ಪಾಜಿ
0: ಯಾರು ಚೂರು ನಿಕ್ಕುಗತ್ತಿ ಜನತ್ತ
1: ನೆನಪಿತ್ತುಂಡು ಅವಕಾಶ ಇಜ್ಜಾಂಡು ಮಗ ಇದು ಮನ್ನಿಪ್ಪಾರಂದ್ರೆ ಶ್ವಾಸಡು
0: ಏತಣ್ಣ ಏನ್ ಕೋರಿ ಮಗೈ ಬಹುಮತಲ್ಲ ಪೊರ್ಲು ಮಗ ಎಂಕು ಅಣ್ಣ ಮೂರ್ದಕ್ಕೆಲ್ಲ ಬಾಯಿ ಕಟ್ಟೋಣ ಎಂದ ಆತ ಮಾತ್ರ ಬೇತ್ರ ನಿನ್ನ ಬಗ್ಗೆ ನಿಂಕು ಕಾಲಜ್ಜಿ ಈ ಮದಿಮೆ ಮದಿಮೆದು ಬಂಡ ಅಲ್ಲಿ ನವಳೆ ಬಿಡ್ದು ಬಂತಾನ ಜಾತಿ ಹೋಗೋಣ ನಾನೇ ನಿಕ್ ಬಿಡದಿ ಅವಾಗ ಎಂಕ ಮರ್ಮಲ ಅಂದ ಓನು ಬಿಡ್ಯಾ ನಾನ ಅವಳ ಜಾಪ ಖ್ಯಾತಿ ಬರೋಣ ಎಂಕು
1: ಇಲ್ಲ ತೊಂದೆ ಬರಡು ಇತ್ತಪ್ಪಾಜಿ
0: ಅಂದ್ರೆ ಪಕ್ಕ ಅವಳು ಬಿಡ್ದು ಬರ್ತಿನ್ನ ಓಲ್ ಅದು
1: ಇಲ್ಲ ತೊಂದು ಬೈದಪ್ಪ
0: ಈ ಜಾತ್ರೆಗೆ ತುಂಬ ತೇರು ಹೋಯ್ತದ ಮಗ
1: ಈರು ಬಲ್ಲ ಪಿಸರು ಮಾಡ್ತಾಂಡು ಗೊತ್ತಿದ್ದ
0: ಸರಿ ಸರಿ ನಿನ್ನ ಬಿಡಿದತ್ತ ಎನ್ನ ಮರ್ಮ ಎನ್ನು ಮರ್ಮ ಅಂತ ಮಗ ಬರ
1: ಎಂತ
0: ಮಗ ನಮ್ಮ ಒಂದು ಕಾರ್ದ ಬಣ್ಣ ಲೆಕ್ಕ ತೋಚಾಲ್ಯ ಉರ್ಲಿದಟ್ಟು ಚೌಂಟುಂದು
1: ಅಪ್ಪಾಜಿ ಇಂದು ಮಲ್ಲ ಮಾಮನ ಮಗಿ
2: ಆಯ್ನ
1: ಪರಿಚಯ ಅಂಡಿ
0: ಇಂದು ಮುಕ್ಕಳು ಬತ್ತಲ ಪುಂಡು ಉಂಡೇ ಮಾಡಿ ಪುಣ್ಯ ಪೂಜೆ
1: ಅಕ್ಕೇಂಡ್
0: ಗಂಜಿ
2: ಒಂದು ಚಪ್ಪರ ಪದೆ ಒಂದು ತಲೆಮೂಡಿ ಕಂಬಳಿ
0: ತಿಂಗಳು
2: ಸಂಬಳ ಬರೀ ಅಲ್ಲ
0: ಸಂಬಳ
2: ಮೂರ್ತಿ ನೋಕರ ಬಟ್ಟೆ ಬರೀ ಅಲ್ಲ ಸಂಬಳ ಕಡೆಯಕ್ಕ ತಿಕ್ಕಂಡಲ್ಲ ಯಾರು ಬಟ್ಟೋಡು ನಿಮ್ಮ ಮೂರ್ತಿನ ಕೊರ ತಿಕ್ಕು
0: ಬೋರ್ಡ್ತಾರೆ
3: ಹಿಂಗೆ ಅಲ್ಲಿ ಜೀರ್ಣಿಗೆ
0: ಅವು ಬೋರ್ಡ್ ಬೆಂಪಿನ ಬುದ್ಧಿ ಬೋರ್ಡ್
1: ಕೊರಿಯಿಂದ ಏರು ಎಂಚ ಏರು
0: ಯಾರು ಪೊಕ್ಕಡೆ ಬಂದ್ರೆ ಕೊಂಚ ಪುಳ್ಳಿ ಹೆಚ್ಚಿಗೆ ನಿಕ್ಕಲ ಜಂಕೆ ಹೆಚ್ಚಿಗೆ ಒಟ್ಟಿಗೆ ಇದ್ದಲ್ಲಿ ಬೆದ್ದು ದಿನ ಪೆರಿಗೆ
1: ಅವಕಾಶ

ಜೀವನಾಟಕೊಬ್ಬರು ಕಾವೇರಿನ ಬದುಕಿನ ಮಿತಿ ಈತು ಬಸ್ ಈ ಮಾದಯ್ಯನ ನಿನ್ನ ಕತೆ ಶುರುವಾತಿ ನಮ್ಮ

ശുക്രാണി ഇനി ഇത്ര ഇത്ര അപ്പൊ

0: ಹುಣ್ಣಲ್ಲ ಮುಟ್ಟ ಮಾಡ್ಕೊಂಡು
1: ಚೂರು ಮುಟ್ಟ ಬರುವ

0: பாத்திர கேள்வி என்னமே சளி சளி சளி சளி
1: குள்ளே

ಇದುವರೆಗೆ ನಾಗರ ಪಂಚಮಿ ತುಳು ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ, ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗು ನಿಖಿಲೆಗ್ ಮಾತೆರೆಗ್ಲ ಮೋಕೆ ದಿಂಜಿ ಸೊಲ್ಮೇಲು ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್
2: ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡು ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದು ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
2: ಆಗಸ್ಟ್ 7ಕ್ಕ ಬಿಡುಗಡೆ ಆತಂಡ್ ಹೊಸ ತುಳು ಸಿನಿಮಾ ಪಿಕ್ಚರ್ ಅಂದ್ ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ನಿರ್ಮಾಣ ಮಲ್ತಿನ ಪಿಕ್ಚರ್ ಸಿನಿಮಾ ಮೊರನಿ ಆಗಸ್ಟ್ 7ಕ್ಕ ಬಿಡುಗಡೆ ಆತಂಡ್ ಇಂದು ಕನ್ನಡ ಅಂಚನೆ ತುಳು ಭಾಷೆಡ್ ನಿರ್ಮಾಣ ಮಲ್ತಿನ ಸುರೂತ ಚಿತ್ರ

ಕನ್ನಡ ಚಿತ್ರರಂಗಡು ಯಶಸ್ವಿ ನಿರ್ಮಾಪಕರಾದ ಅಂಚನೆ ನಟರಾದ ಗುರುತಿಸಾವನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ಬ್ಯಾನರ್ ದಾಡಿಟ್ ಶಿಲ್ಪಾ ಗಣೇಶ್ ನಿರ್ಮಾಣ ಮಲ್ತಿನ ಬಹುನಿರೀಕ್ಷಿತ ಪಿಕ್ಚರ್ ಸಿನಿಮಾ ಆಗಸ್ಟ್ 7 ಬಿಡುಗಡೆ ಆತಿಂಡೆ. ಗೋಲ್ಡನ್ ಮೂವೀಸ್ ಸಂಸ್ಥೆ ಕನ್ನಡದ ಒಟ್ಟುಗು ದ್ವೇ ಸುರುತ ಸರ್ತಿ ಸಿನಿಮಾ ನಿರ್ಮಾಣ ಮಲ್ತದುಪ್ಪನವು ವಿಶೇಷ. ಸಂದೀಪ್ ಬೆದ್ರಾ ಆಕ್ಷನ್ ಕಟ್ ಪಂದುಪ್ಪನ ಈ ಚಿತ್ರ ಸಂಪೂರ್ಣವಾದ ಹಾಸ್ಯಭರಿತ ಕೌಟುಂಬಿಕ ಕಥೆನ ಪಡೆದುಪ್ಪನ ಸಿನಿಮಾ. ತುಳು ರಂಗಭೂಮಿ ಅಂಚನೆ ಸಿನಿಮಾ ರಂಗದ ಘಟಾನುಘಟಿ ಕಲಾವಿದರು ಈ ಸಿನಿಮಾಡು ಒಟ್ಟಿಗೆ ನಟನೆ ಮಲ್ದೇರು. ಚಿತ್ರಡು ಹೊಸ ಪ್ರತಿಭೆ ನಿತ್ಯಾ ಪ್ರಕಾಶ್ ಬಂಟ್ವಾಳ ಅಂಚನೆ ಒಂದು ಮೊಟ್ಟೆ ಕತೆ ಖ್ಯಾತಿದ ಅಮೃತ ಸುಧಾ ಪ್ರಮುಖ ಪಾತ್ರಡು ತೋಚ್ತೇರು.

0: ಓಲ ರೀಸನ್ ಇಜಂತೆ ಆಪೂಜಿ
1: ಎಂಬಲ್ ಪೇಂಟ್ ಅದ ಬೇಲೆ ಹೋತೀನಿ
2: ಯಾನ್ ಕಂಪನಿ ದ ಎಂಡಿ
3: ಏರ ಅರ್ಧ ಹೋಯ್ತದಾಗ ನನ್ನ ಬೀಡ್ದಲ್ಲಕಲ್ಲ ಈ ಎಂಡಿಯ
4: ಪಟ ಪಟ ಜಬಡ ಅದು ಬ್ಯಾಲೆನ್ಸ್ ಮಾಡ್ಬೇಡ ಒಲಮೆ
5: ಓ ಮೇರ ಬುಡದಿಯ
6: ಅಮ್ ಬಾಡಿ ಗಾರ್ಡ್ ಹೇ
7: ನಿಂದವರು ಸಪರೇಟ್ ಟ್ರ್ಯಾಕ್ ಅಲ್ಲಿ ಫೋನ್ ಉಂಡು
2: ಏರ ಅಪರಿಚಿತ ವ್ಯಕ್ತಿ ಪಿರಾವುಡು ತಿರುಗೊಂದಿಲ್ಲಿ
8: ಇದು ಎನ್ನ ಪಾತ್ರ ಇದು ಎನ್ನ ಶಾಸನ
9: ಚಿತ್ರಕಥೆ ಸಂಭಾಷಣೆ ಗೀತ ರಚನೆ ಪೂರಾ ನೆನಪು

ನಿರ್ಮಾಪಕಿ ಶಿಲ್ಪಾ ಗಣೇಶ್ ಪಾತಿರ್ದು ಕರಿನಾ 1.5 ವರ್ಷದ ಪಿರವು ಪಿಕ್ಚರ್ ಚಲನಚಿತ್ರ ನಿರ್ಮಾಣಗ ನಿರ್ಧಾರ ಮಲ್ತಿರ್ತೆ. ತುಳುನಾಡದ ಪ್ರೀತಿ ಭಾವನಾತ್ಮಕತೆ ಅದ್ಭುತ. ಎಲ್ಲಿಡ ಆರಂಭ ಆಯಿನ ಸಿನಿಮಾ ಇತ್ತೆ ಮಲ್ಲ ಬಜೆಟ್ ಆತಂಡ. ಈ ಚಿತ್ರ ಬಾರಿ ಪೊರ್ಲುಡು ಮೂರ್ದು ಬರೆಯರೆ ಗಣೇಶ್ ಆರು ಪ್ರತಿ ಹಂತೊಡ್ಲ ಸಹಕಾರ ಕೊಡ್ತೇರು ಪಂದು ಪಂಡೇರು. ಚಿತ್ರದ ನಿರ್ದೇಶಕರಾಯಿನ ಸಂದೀಪ್ ಬೆದ್ರಾ ಆರೇ ಕತೆನ ಬರೆದು ಚಿತ್ರಕತೆ ಬರೆದು ಅಂಚನೆ ಸಂಭಾಷಣೆ ಎಲ್ಲ ಬರೆತೀರೆ. ಸಂತೋಷ್ ರೈ ಪಾತಾಜೆ ಅಂಚನೆ ಚಂದ್ರಶೇಖರ್ ಕೆಎಸ್ ಅಕುಲ್ನ ಛಾಯಾಗ್ರಹಣ ಉಂಡು. ರಾಜು ಆರ್ಯನ್ ಸಂಕಲನ ಮಲ್ದಿರು. ಧನಂಜಯ್ ಬಿ ಶ್ರೀರಾಜು ನಿತ್ಯ ನಿರ್ದೇಶನ ಮಲ್ತಿತ್ತಂಡ. ರಾಧೇಶ್ ಸಂತೋಷ್ ಪೂಜಾರಿ ಕಲಾ ನಿರ್ದೇಶನ ಮಲ್ದಿರು. ಥ್ರಿಲ್ಲರ್ ಮಂಜು ಅರ್ನ ಸಾಹಸ ನಿರ್ದೇಶನ ಈ ಚಿತ್ರಗುಂಡು. ಹಾಸ್ಯ ಅಂಚನೆ ಮನರಂಜನದ ಮಹಾಪೂರನೇ ಪತ್ತೊಂದು ಬತದಿನ ಪಿಕ್ಚರ್ ತುಳು ಸಿನಿಮಾ ಇತ್ತೆ ಕರಾವಳಿದಾದ್ಯಂತ ಬುಡುಗಡೆ ಆದ ಮಾತಾ ಥಿಯೇಟರ್ ಇಡ್ಲ ಪ್ರದರ್ಶನ ಕೊರೊಂದುಂಡು.

ಒಂದು ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು ನನ್ನ ಬರ್ಪಿನ ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 7.8 FM ಒಂದು ರಂಗ್ ರಂಗದ ಬದುಕ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡೆ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲೇನಕ್ಕೇನೊಂದು ಬರ್ಕಾ

ಈತನೇಟ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲೆ ಸೊಲ್ಮೇಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲ್ಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನೆರೆಯ ಬೇಡವೋ.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ರಿತಿಶಾ ಪದ್ಮನಾಭ್ ಅವರು ಹಾಡಿರುವ ತಾಯಿ ನಿನ್ನ ಸಹನೆಯನ್ನು.

ಮುಂದಿನ ಹಾಡು ಚೆನ್ನವೀರ ಕಣವಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಬಿಆರ್ ಛಾಯಾ ಅವರು ಹಾಡಿರುವ ಒಂದು ಮುಂಜಾವಿನಲಿ.

ಮುಂದಿನ ಗೀತೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಯಸಿದೆ ನಿನ್ನನು.

ಮುಂದಿನ ಹಾಡು ವಿಸಿ ಇರಾ ಸಿಂಗ್ ಅವರ ರಚನೆಯ, ಎಸ್ ಜಿ ರಘುರಾಮ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರ ಗಾಯನದ ಬಾಳಿನಲ್ಲಿ ಗೋಳುನೂರು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿ ಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲಾ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೆ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲಾ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22 ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17 ಅಧಿವೇಶನ COP17 ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%ರಿಂದ ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6%ರಿಂದ 6.7%ಕ್ಕೆ ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4%ಕ್ಕೆ ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5%ಕ್ಕೆ ಇಳಿಕೆಯಾಗಿದೆ. ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತರಿದಾರರನ್ನು ಪತ್ತೆ ಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ದ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಘಿ ಜೋಡಿ 22-20, 21-11

0: ಆತಿಥ್ಯವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲಾ 80 ರನ್ ಗಳಿಸಿದರು. ನಾಲ್ಕನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿ ಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಇವತ್ತಿನ ವಿಷಯ ಪೇರಲೆ ಹಣ್ಣು, ಸೀಬೆ ಹಣ್ಣು, ಚೇಪೆಕಾಯಿ. ಸೊ ಎಲ್ಲ ಕಡೆ ಬೆಳೆಯುವಂತಹ ಬಹಳ ಉಪಯುಕ್ತವಾದಂತಹ ಒಂದು ಹಣ್ಣಿನ ಗಿಡ ಇದು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪೇರಲೆ ಹಣ್ಣು ಇದೆಯಲ್ಲ, ಸೀಬೆಕಾಯಿಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ. ಮುಂಚೆ ಇತ್ತು ದಿನಕ್ಕೊಂದು ಸೇಬು ಹಣ್ಣು ವೈದ್ಯರಿಂದ ದೂರ ಇರುತ್ತೆ ಅಂತ, ದೂರ ಇರಿಸಬಹುದು ಅಂತ. ಆದರೆ ಇವತ್ತು ಅದನ್ನು ಚೇಂಜ್ ಮಾಡಿ ದಿನಕ್ಕೊಂದು ಪೇರಲೆ ಹಣ್ಣು, ಸೊ ದ್ಯಾಟ್ ವೈದ್ಯರಿಂದ ದೂರ ಇರಿ ಅಂತ ಹೇಳುವಂತಹ ಒಂದು ಟೈಮ್ ಬಂದಿದೆ. ಯಾಕೆಂದರೆ ಪೇರಲೆ ಹಣ್ಣಲ್ಲಿ ಅಷ್ಟೊಂದು ಒಳ್ಳೆಯ ಪೋಷಕಾಂಶ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ವಿಟಮಿನ್ ಸಿ ನಿಂಬೆ ಹಣ್ಣಲ್ಲಿ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ವಿಟಮಿನ್ ಸಿ 100 ಗ್ರಾಮಲ್ಲಿ ತೆಗೆದುಕೊಂಡ್ರೆ, 100 ಗ್ರಾಮ್ ನಿಂಬೆ ಹಣ್ಣನ್ನು ತೆಗೆದುಕೊಂಡ್ರೆ 60 ಮಿಲಿಗ್ರಾಮ್ ವಿಟಮಿನ್ ಸಿ ಇರುತ್ತೆ. ಆದರೆ ಪೇರಲೆ ಹಣ್ಣಲ್ಲಿ, ಸೀಬೆ ಹಣ್ಣಲ್ಲಿ 100 ಗ್ರಾಮಲ್ಲಿ 350 ಮಿಲಿಗ್ರಾಮ್ಗಿಂತನೂ ಜಾಸ್ತಿ ವಿಟಮಿನ್ ಸಿ ಇದೆ. ಒಂದು ಪೇರಲೆ ಹಣ್ಣು ಡೈಲಿ ತಿಂದುಬಿಟ್ರೆ ನಮಗೆ ಬೇಕಾದಷ್ಟು ವಿಟಮಿನ್ ಸಿ ಸಿಕ್ಬಿಡತ್ತೆ, ನಮಗೆ ಬೇಕಾದಷ್ಟು ಪೊಟ್ಯಾಷಿಯಂ ಸಿಗುತ್ತೆ, ಬಿ ಪಿ ಹತೋಟಿಗೆ ಬರುತ್ತೆ. ಅಷ್ಟೇ ಅಲ್ಲ, ನಾರಿನ ಅಂಶ ಸಾಕಷ್ಟು ಸಿಗುತ್ತೆ, ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇಲ್ಲ. ಡಯಾಬಿಟಿಸ್ ಇದ್ದವರು ಯಾವುದೇ ಹೆದರಿಕೆ ಇಲ್ಲದೆ ತಿನ್ಬೋದು. ಮಲಬದ್ಧತೆ ಇದ್ದವರು ಇದನ್ನು ತಿಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ. ಇದರಲ್ಲಿರುವಂಥ ನಾರಿನಂಶ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಪೇರಲೆ ಹಣ್ಣಿನಲ್ಲಿರುವಂತಹ ಕಲರ್ಸ್, ಕೆಂಪಾದಂಥ ಹಣ್ಣು, ಅದು ಆ್ಯಂಟಿ ಆಕ್ಸಿಡೆಂಟ್, ಹೃದಯಕ್ಕೆ ಒಳ್ಳೆಯದು. ನೋಡಿ ಎಷ್ಟೆಲ್ಲ ಪ್ರಯೋಜನಗಳು. 100 ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಅತ್ಯಂತ ಪೋಷಕಾಂಶಯುಕ್ತ, ಅತ್ಯಂತ ಉಪಯುಕ್ತವಾದ ಒಳ್ಳೆಯ ಹಣ್ಣು ಅಂದರೆ ಅದು ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು. ಕೆಲವರು ಹೇಳ್ತಾರೆ ತಿಂದ ಕೂಡ ಗಂಟಲು ನೋವು ಬರುತ್ತೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ ಅಂತೇಳಿ. ಇದರಲ್ಲಿರುವಂಥ ಹೈ ವಿಟಮಿನ್ ಸಿಯಿಂದಾಗಿ, ಹೈ ಪೋಷಕಾಂಶಗಳಿಂದಾಗಿ ಒಂದು ಸಲ ನಮಗೆ ಸೆಟ್ ಆಗಲ್ಲ, ಒಂದು ಸಲ ದೇಹ ಸ್ವಲ್ಪ ಇರಿಟೇಟ್ ಮಾಡ್ಕೊಳ್ಳುತ್ತೆ. ಒಂದು ದಿವಸ, 2 ದಿವಸ ಹಂಗೆ ಆಗ್ಬೋದು, ಹೆದರಬೇಡಿ. 3-4 ದಿವಸ ಡೈಲಿ ಒಂದೊಂದು ತಿಂತಾ ಬನ್ನಿ, ಖಂಡಿತವಾಗಿ ಆ ಸಿಂಪ್ಟಮ್ಸ್ ಹೊರಟೋಗುತ್ತೆ, ಆಮೇಲೆ ರೋಗ ನಿರೋಧಕ ಶಕ್ತಿ ನಮ್ದಾಗುತ್ತೆ. ಆತ್ಮೀಯರೇ, ಪೇರಲೆ ಹಣ್ಣಲ್ಲಿ, ಸೀಬೆ ಹಣ್ಣಲ್ಲಿ, ಚೇಪೆಕಾಯಲ್ಲಿ ಸಾಕಷ್ಟು ಪೋಷಕಾಂಶ ಇದೆ. ನಮ್ಮ ಮಕ್ಕಳಿಗೆ ಇವತ್ತು ಕರದ ಆಹಾರಗಳನ್ನು, ಈ ಒಂದು ಚಿಪ್ಸನ್ನು ತಿಂದು ನಾಲಿಗೆಯ ರುಚಿನೇ ಇಲ್ಲದಾಗಿದೆ. ಅಲ್ಲಿರುವಂಥ ಹೈ ಸಾಲ್ಟ್, ಆ ಕೆಮಿಕಲ್ಸ್ ನಾಲಿಗೆಯ ಒಂದು ಲೇಯರ್ನೇ ಹಾಳು ಮಾಡಿಬಿಟ್ಟಿದೆ. ರುಚಿ ಅಂದರೆ ಚಿಪ್ಸು, ಕರದ ಆಹಾರ, ಗೋಬಿ ಮಂಚೂರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. ಖಂಡಿತ ಅಲ್ಲ. ಉಪ್ಪನ್ನು ನಾವು ಕಡಿಮೆ ಮಾಡೋಣ ನಮ್ಮ ಆಹಾರದಲ್ಲಿ, ಆಗ ನಿಜವಾದ ರುಚಿ ಗೊತ್ತಾಗುತ್ತೆ, ನಿಜವಾದ ಸ್ವಾದ ಗೊತ್ತಾಗುತ್ತೆ. ಇದರಲ್ಲಿ

ಇರುವಂತಹ ಸ್ವಾದ ಗೊತ್ತಾಗತ್ತೆ. ಪ್ರತಿಯೊಂದು ಹಣ್ಣಿನಲ್ಲಿ, ಪ್ರತಿಯೊಂದು ತರಕಾರಿಯಲ್ಲಿ ಅದರದೇ ಆದಂತಹ ಸ್ವಾದ, ಅದರದೇ ಆದಂತಹ ಪರಿಮಳ, ಅದರದೇ ಆದಂತಹ ಒಂದು ರುಚಿ ಇದೆ. ಅದನ್ನು ಗಮನಿಸಬೇಕು ಅಂದರೆ ನಾವು ಮೊದಲು ಉಪ್ಪನ್ನು ಕಡಿಮೆ ಮಾಡಬೇಕು. ನಮ್ಮ ನಾಲಿಗೆ ಹೈ ಸಾಲ್ಟನ್ನು ತಿಂದು ನಾಲಿಗೆಗೆ ಬೇರೆ ಯಾವುದೇ ರುಚಿ ಗೊತ್ತಾಗೋದೇ ಇಲ್ಲ. ನಮ್ಮ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಬಂದು ಉಳಿದವರು ಅನೇಕರು ಹೇಳ್ತಾರೆ, 10 ದಿವಸ ನಾವು ಉಪ್ಪಿಲ್ಲದ ಆಹಾರವನ್ನು ಅವ್ರಿಗೆ ಕೊಡ್ತೇವೆ, ಉಪ್ಪನ್ನು ತುಂಬ ಕಡಿಮೆ ಯೂಸ್ ಮಾಡ್ತೇವೆ ನಾವು. ಸೆಟ್ ಆಗುತ್ತೆ ಅದು. ಮನೆಗೆ ಹೋದ್ಮೇಲೆ ಅವ್ರು ಹೇಳ್ತಾರೆ, ಅಯ್ಯೋ ಮನೇಲಿ ಮಾಡಿದ್ದೆಲ್ಲ ಉಪ್ಪು ಉಪ್ಪು ಆಗ್ತಿದೆ ಅಂತ. ಯಾಕೆ ನಾರ್ಮಲ್ ಉಪ್ಪು ಜಾಸ್ತಿ ಉಪ್ಪು ಅನಿಸತ್ತೆ, ಕ್ಯಾರೆಟ್ ರುಚಿ ಅನಿಸತ್ತೆ, ಯಾವ ತರಕಾರಿ ಕೊಟ್ಟರು ಟೇಸ್ಟಿ ಅನಿಸತ್ತೆ. ಯಾಕೆ? ನಾಲಿಗೆ ಕಡಿಮೆ ಉಪ್ಪಿಗೆ ಸೆಟ್ ಆಗಿಬಿಡುತ್ತೆ. ನಮ್ಮ ನಾಲಿಗೆ ಇವತ್ತು ಹೆಚ್ಚು ಉಪ್ಪಿಗೆ ಸೆಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ 1 ದಿವಸಕ್ಕೆ 3-4 ಗ್ರಾಮ್ನಷ್ಟು ಉಪ್ಪನ್ನು ತಿನ್ಬೋದು ಅಂತ. ಆದರೆ ನಮ್ಮ ಭಾರತೀಯ ಒಂದು ಅಡುಗೆಯಲ್ಲಿ, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ 10-15 ಗ್ರಾಮ್ ಸಾಲ್ಟ್ ಇದೆ. ಈ ಹೆಚ್ಚಾದಂಥ ಸಾಲ್ಟು, ಹೆಚ್ಚಾದಂಥ ಉಪ್ಪು ರಕ್ತನಾಳವನ್ನು ಗಡ್ಸ್ ಮಾಡುತ್ತೆ, ತನ್ಮೂಲಕ ಬಿ ಪಿಗೆ ಕಾರಣ ಆಗುತ್ತೆ, ದೇಹದಲ್ಲಿ ನೀರಿನ ಅಂಶವನ್ನು ಇಟ್ಟುಬಿಡತ್ತೆ. ಯಾಕೆಂದರೆ ಉಪ್ಪಿದ್ದಲ್ಲಿ ನೀರು, ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಸೊ ಉಪ್ಪು ಇದು ಹೆಚ್ಚಿಗೆ ಇದ್ದ ಕೂಡಲೇ ನೀರು ದೇಹದಲ್ಲಿ ಸ್ಟಾಕ್ ಆಗುತ್ತೆ, ಬಿ ಪಿ ಬರುತ್ತೆ, ರಕ್ತನಾಳ ಗಡ್ಸ್ ಮಾಡುತ್ತೆ, ಹೃದಯದ ಕಾಯಿಲೆ ಬರುತ್ತೆ. ಆತ್ಮೀಯ ಸಾಧಕರೇ, ದಯಮಾಡಿ ಉಪ್ಪನ್ನು ಕಡಿಮೆ ಮಾಡಬೇಕು, ಉಪ್ಪಿನಕಾಯಿಯನ್ನು ಬಿಟ್ಟೇ ಬಿಡಬೇಕು. ಇವತ್ತು ಜೀವನ ಶೈಲಿ ಕಾಯಿಲೆಗಳು ಇಷ್ಟು ಬರ್ತಾ ಇದೆ, ನಾವು ವೈರಸ್ ಬಗ್ಗೆ ಇಷ್ಟು ಹೆದರ್ತಾ ಇದ್ದೇವೆ, ಆದರೆ 1% ಅಥವಾ 2% ಜನರನ್ನು ಅದು ಕೊಲ್ತಾ ಇರ್ಬೋದು. ಆದರೆ ಇವತ್ತು ಹೃದಯ ರೋಗ, ಬಿ ಪಿ, ಸ್ಟ್ರೋಕ್ 40%ರಷ್ಟು ಜನರನ್ನು ಇವತ್ತು ಮರಣ ಸಂಭವಿಸುವಂತೆ ಮಾಡ್ತಾ ಇದೆ. ಹಾಗಾಗಿ ಇವುಗಳನ್ನು, ಹೃದಯ ರೋಗ, ಬಿ ಪಿ, ಸ್ಟ್ರೋಕು, ಪಾರ್ಶ್ವವಾಯು, ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಉಪ್ಪನ್ನು ಕಡಿಮೆ ಮಾಡಬೇಕು, ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು. ಇದರಲ್ಲಿ ರಾಸಾಯನಿಕ ಇದೆ ಅಂತೇಳಿ ಸುಮ್ಮನೆ ಅಪವಾದನೆ ಮಾಡ್ತಾರೆ. ಪೇರಳೆ ಹಣ್ಣಲ್ಲಿ ರಾಸಾಯನಿಕ ಇರೋದೇ ಇಲ್ಲ, ಭಾಳ ಖುಷಿ ವಿಷಯ. ಅಂದರೆ ಒಂದು ವೇಳೆ ಏನಾದರೂ ರಾಸಾಯನಿಕ ಯಾವುದೇ ಹಣ್ಣಲ್ಲಿದ್ದರೆ ದೇಹ ಅದನ್ನು ಗುರುತಿಸಿಕೊಂಡು ಮಲದ ಮೂಲಕ, ಮೂತ್ರದ ಮೂಲಕ, ಬೆವರಿನ ಮೂಲಕ, ಉಸಿರಾಟದ ಮೂಲಕ ಹೊರಗಾಕುತ್ತೆ. ಆದರೆ ಬಿಸ್ಕೆಟಲ್ಲಿರುವಂಥ ರಾಸಾಯನಿಕ ಕಲರ್ಸು ಅಲ್ವಾ, ಬೇರೆ ಬೇರೆ ಬೇಕರಿ ಆಹಾರಗಳಲ್ಲಿರುವಂಥ ರಾಸಾಯನಿಕ ಕಲರ್ಸು, ಬ್ರೆಡ್ಡಲ್ಲಿರುವಂಥ ರಾಸಾಯನಿಕ, ಅದು ದೇಹ, ಅದು ನಮ್ಮನ್ನು ಹಾಳು ಮಾಡುತ್ತೆ. ಅದರಲ್ಲಿ ತುಂಬ ಕೆಟ್ಟ ಕೆಟ್ಟ ರಾಸಾಯನಿಕಗಳಿರುತ್ತೆ. ಹಾಗೆಯೇ ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್ ದೇಹ ನಾಳೆ ಬೇಕು ಅಂತ ಸ್ಟೋರ್ ಮಾಡಿಕೊಳ್ಳುತ್ತೆ, ಗ್ಲೈಕೋಜನ್ ಆಗಿ, ಫ್ಯಾಟ್ ಆಗಿ. ಆ ಫ್ಯಾಟಿಂದ ಕೆಮಿಕಲ್ಸ್ ಬಿಡುಗಡೆ ಆಗುತ್ತೆ, ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಬೊಜ್ಜು, ಒಳಗಡೆ ಇರುವಂಥ ಫ್ಯಾಟಿ ಲಿವರ್ ಪ್ರಾಬ್ಲಮಿಗೆ ಕಾರಣ. ಇವತ್ತು ನಾನು ಎಲ್ಲ ಸತ್ಯವನ್ನು ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೇನೆ. ಹಾಗಾದರೆ ಉಪ್ಪು, ಸಕ್ಕರೆ, ಮೈದಾ, ಇದು 3 ಬಿಳಿ ವಿಷಗಳು, ಇದರಿಂದ ನಾವು ದೂರ ಇರಬೇಕು. ಎಸ್ಪೆಷಲಿ ಉಪ್ಪನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಜೊತೆಗೆ ಅಮೃತ, ಈ ಒಂದು ಪೇರಲೆ ಹಣ್ಣು, ಈ ಅಮೃತವನ್ನು ನಾವು ಪ್ರತಿನಿತ್ಯ ಒಂದರಂತೆ ಸೇವಿಸ್ತಾ ಬರೋಣ. ಈಗಂತೂ ಇದರದ್ದು ಸೀಸನ್ ಇದೆ. ದಯಮಾಡಿ ನಾವೆಲ್ಲರೂ ನಮ್ಮ ಮಕ್ಕಳಿಗೂ ಇದನ್ನು ಕೊಡೋಣ, ತನ್ಮೂಲಕ ನಮ್ಮ ಆರೋಗ್ಯನ ಒರೆಸ್ಕೊಳ್ಳೋಣ. ಸಾಕಷ್ಟು ವಿಟಮಿನ್ ಸಿ ಸಿಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಹೊಟ್ಟೆಯ ಆರೋಗ್ಯ ಚೆನ್ನಾಗಾಗುತ್ತೆ, ಗಂಟಲು ನೋವು, ಶೀತ ಏನೂ ಬರೋದಿಲ್ಲ, ಹೆದರಬೇಡಿ, ಆಗ್ಬೋದಲ್ವೇ? ನಮಸ್ಕಾರ.

ಕೂತರು ಅಡಿ ಅಡಿ ಅಡಿ ಮಾಮಿಗು ಮರ್ಮಲು ಗುಂ ಕುಸ್ತಿಯ ಕುಸ್ತಿಯ ಅರ್ಜುಂಡಾರು ಕುಟ್ಟುಂಡಾರು ಕುಚ್ಚರ್.

அவ்வளோ மாமி கல்வி மர்மோலு பைக்கு ஏறி போகிறேன்.

ಸಮಯ ಸರಿಯಾಗಿ 3:02 ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನೇ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು, ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಂದರೆ ಕರೆ ಮಾಡಬಹುದು 6364204499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಅದೇ ರೀತಿ ಮೊದಲಿಗೆ ಯಾವಾಗಲಿನ ಹಾಗೆ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಬಂಗಾರದ ಕುರಲ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ರಾಡ್ 7.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತಿದ್ರೆ ಕರೆಯನ್ನ ಮಾಡುವಂಥ ಸಂಖ್ಯೆ 6-3-6-4-2-0-4-9-4. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡುವಂಥ ಸಂಖ್ಯೆ 6-3-6-4-2-0-4-9-9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಹೇಳಿ, ಯಾರು ಮಾತಾಡ್ತಿರೋದು? ಬಂಟ್ವಾಳದಿಂದ ಲತಾಕ್ ಅವರು. ಓಕೆ ಲತಾಕ್ ಅವರಿಗೆ ಇವತ್ತು ಯಾವ ಹಾಡು ಕೇಳಬೇಕು? ಭಕ್ತಿಗೀತೆ. ಯಾ ಭಕ್ತಿಗೀತೆ? ನಾವು ಶುಕ್ರವಾರ ಪ್ರಸಾರ ಮಾಡ್ತೀವಿ ಲತಾಕ್ಕ. ಹೌದಾ? ಆದ್ರೆ ನೀವು ಶುಕ್ರವಾರ ಭಕ್ತಿಗೀತೆಗೆ ನೀವು ಕರೆಯನ್ನ ಮಾಡಿ ಕೇಳ್ಬೋದು. ಅದ್ ಬಿಟ್ಟು ಇವತ್ತು ಯಾವ ಹಾಡು ಕೇಳ್ಬೋದು?
1: ನಮ್ಗೆ ರಾಮಚರಿತೆ
0: ಆ ಹಾಡು ಪ್ರಸಾರ ಮಾಡ್ಲಾ? ಓಕೆ, ನೀವು ಭಕ್ತಿಗೀತೆಯನ್ನ ಶುಕ್ರವಾರ ಕಾಲ್ ಮಾಡಿ ಕೇಳಿ. ಓಕೆನಾ? ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ಬಂಟ್ವಾಳದಿಂದ ಲತಾ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ರಾಮಚಾರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೇನೆ. ರಾಮಚಾರಿ ಚಿತ್ರದ ಆಕಾಶದಾಗೆ ಯಾರೋ ಮಾಯಗಾರನು ಅನ್ನುವಂಥ ಹಾಡು. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6-3-6-4-2-0-4-9-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡಿ. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ಈಗಾಗಲೇ ಹೇಳಿದೆ, ಭಕ್ತಿಗೀತೆಯನ್ನು ನಾವು ಹೆಚ್ಚಾಗಿ ಶುಕ್ರವಾರದ ದಿನಕ್ಕೆ ಮೀಸಲಿಟ್ಟಿರುವಂಥದ್ದು. ನಿಮ್ಮ ಯಾವುದೇ ರೀತಿಯ ನಿಮ್ಮ ಒಂದೇನು ಭಕ್ತಿಗೀತೆಗಳು, ತುಳು ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಬ್ಯಾರಿ, ಹಿಂದಿ, ಈ ರೀತಿಯ ಒಂದು ಭಕ್ತಿಗೀತೆಗಳು ಯಾವುದಾದ್ರೂ ಇದ್ದರೆ ನೀವು ಶುಕ್ರವಾರದ ದಿನ ಕರೆ ಮಾಡ್ಬೋದು. ಆ ಶುಕ್ರವಾರದ ದಿನ ನಾವು ಭಕ್ತಿಗೀತೆಗೆ ಮೀಸಲಿಟ್ಟಿರುವಂತಹ ದಿನ ಅಂತಲೂ ಹೇಳ್ಬೋದು. ಸ್ವಲ್ಪ ಹೊತ್ತಲ್ಲಿ ಇವರು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸಮಯ ಸರಿಯಾಗಿ 3:15 ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ನಿಮ್ಮ ಒಲವಿನ ಹಾಡನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳ್ಬೋದು. ಕೆಲವು ಕಡೆಗಳಲ್ಲಿ ಜೋರಾಗಿ ಮಳೆ ಬರ್ತಾ ಇರ್ಬೋದು, ಇನ್ನು ಕೆಲವು ಕಡೆಗಳಲ್ಲಿ ಬಿಸಿಲಿನ ವಾತಾವರಣ ಇರಬಹುದು. ಹಾಗಾಗಿ ಬೇರೆ ಬೇರೆ ರೀತಿಯ ವಾತಾವರಣಗಳಿದೆ. ಅದೇ ರೀತಿ ನೀವು ಕೂಡ ಕರೆ ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡೋದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು, ಹೇಗಿದ್ದೀರಾ ಸರಸ್ವತಿ ಅವರೇ?
1: ಮಳೆ ಉಂಟ ಮೇಡಮ್ ಅಲ್ಲಿ?
0: ನಮ್ಮಲ್ಲಿಗೆ ಸದ್ಯಕ್ಕೆ ಮಳೆ ಇಲ್ಲ, ಸ್ವಲ್ಪ ಬಿಸಿಲಿತ್ತು.
1: ಊರಿನಲ್ಲಿ ಜೋರು ಮಳೆ ಮೇಡಮ್.
0: ಹೌದಾ? ಓಕೆ ಓಕೆ ಓಕೆ. ಸುಳ್ಳಿ ಪುತ್ತೂರಲ್ಲಿ ಅಲ್ವಾ?
1: ಪುತ್ತೂರಲ್ಲಿ ನಾವು ಅಂಗಡಿಯಲ್ಲಿ ಇದ್ದೇವೆ ಮೇಡಮ್. ಅಂಗಡಿಯಲ್ಲಿ ನಿಮ್ಮ ರೇಡಿಯೋವನ್ನು ಕೇಳಿಕೊಂಡೇ ಇರ್ತೇವೆ, ಎಲ್ಲರೂ ಕೇಳ್ತಾರೆ ಮೇಡಮ್.
0: ಹೌದಾ?
1: ಕೇಳ್ತೇವೆ ಮೇಡಮ್.
0: ಓಕೆ. ಏನು, ದಿನಸಿ ಅಂಗಡಿಯ?
1: ಅಲ್ಲ, ಫ್ಯಾನ್ಸಿ ಅಂಗಡಿ ಮೇಡಮ್.
0: ಫ್ಯಾನ್ಸಿ. ಓಕೆ ಓಕೆ ಓಕೆ ಓಕೆ. ಹೇಳಿ.
1: ಬಯಲು ದಾರಿ ಚಿತ್ರದಿಂದ ಬಾಣಲ್ಲೂ ನೀನೆ ಗುವಿಯಲ್ಲೂ ನೀನೆ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಹೌದು,
1: ಹಾಡಬೇಕು ಮೇಡಮ್.
0: ಓಕೆ ಓಕೆ. ಬಯಲು ದಾರಿ ಚಿತ್ರ
1: ಚಾಣಕ್ಯಮ್ಮನವರು ಹಾಡಿದ್ದು. ಊಟ ಆಯ್ತಮ್ಮ?
0: ಊಟ ಆಯ್ತು. ನಿಮ್ದು ಆಯ್ತಾ?
1: ಆಯ್ತು.
0: ಓಕೆ ಓಕೆ. ನೀವು ಕೇಳಿದ್ದೀರಾ?
1: ನಾವು ನಿಮ್ಮ ಆಕಾಶವಾಣಿಯನ್ನು ಕೇಳಿಕೊಂಡಿದ್ದೇವೆ. ಅದೆಲ್ಲ ಎಲ್ಲಾ ಕಾರ್ಯಕ್ರಮ, ಎಲ್ಲ ಮಾಹಿತಿ ಎಲ್ಲ ಸಿಗ್ತದೆ ಅಲ್ಲ ಮೇಡಮ್?
0: ಹೌದು ಹೌದು.
1: ಮತ್ತೆ ಯಾವ ಭಾಷೆ, ಎಲ್ಲಾ ಭಾಷೆಗಳನ್ನು ಹಾಕ್ತೀರಿ ನೀವು, ಅದು ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಅಲ್ವಾ, ಎಲ್ಲ ಕಾರ್ಯಕ್ರಮ
1: ಎಲ್ಲರೂ ಕೇಳ್ತಾರೆ, ಯಾವ ಭಾಷೆ ಎಲ್ಲರೂ ಕೇಳ್ತಾರೆ, ಅದು ತುಂಬಾ ಖುಷಿ ಆಗ್ತದೆ.
0: ಹೌದು.
1: ಸರೋವರ ಅಲ್ಲಿಗೆ ಬರುವಾಗ ಅವರು ಕೇಳ್ತಾರೆ, ಅವರು ಒಳ್ಳೆ ಹಾಡಿದ್ದು ನಮ್ಮ ಭಾಷೆಯದ್ದು ಉಂಟು ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ಎಲ್ಲ ಹಾಡುಗಳು ಉಂಟು, ತುಳುನಲ್ಲಿ ಉಂಟು, ಯಾವುದ್ರಲ್ಲಿ ಉಂಟು ನೋಡಿ, ಮೊಬೈಲ್ ಅಲ್ಲಿ ತೆಗೆದು ಕೇಳಿ ಅಂತ ಹೇಳ್ತೇವೆ.
0: ಆಪ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳ್ತೀರಾ?
1: ಹೌದು ಮೇಡಮ್.
0: ಓಕೆ, ಒಳ್ಳೆ ವಿಚಾರ. ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ.
1: ಆಯ್ತು,
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಧನ್ಯವಾದಗಳು. ಓಕೆ ಓಕೆ ಓಕೆ. ಇದು ಸರಸ್ವತಿಯವರು ಪುತ್ತೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಬಯಲು ದಾರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅನ್ನುವಂಥ ಒಂದು ಅದ್ಭುತವಾದಂಥ ಗೀತೆ. ಅನಂತ್ನಾಗ್ ಕಲ್ಪನಾ ಅವರು ನಟಿಸಿರುವಂತಹ ಚಿತ್ರ ಇದು. 1976 ತೆರೆ ಕಂಡಂತಹ ಸಿನಿಮಾ. ನೀವು ಎಲ್ಲರೂ ನೋಡಿರ್ಬೋದು ಈ ಬಾನಲ್ಲೂ ಬಯಲುದಾರಿ ಚಿತ್ರವನ್ನು. ಈ ಒಂದು ಹಾಡನ್ನು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಅದೇ ರೀತಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಇದು. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡ್ಬೋದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು?
2: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
0: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅವರು. ಓಕೆ, ಹೇಗಿದ್ದೀರಾ ಸರ್? ನಾವು ಕೂಡ ಆರಾಮ. ಹೇಳಿ, ಯಾವ ಹಾಡು ಕೇಳ್ಬೇಕಿವತ್ತು?
2: ಇವತ್ತು ಶಂಕರ ಗುರು ಚಿತ್ರದಿಂದ ಮೇಡಮ್.
0: ಓಕೆ.
2: ಅದರಲ್ಲಿ ಏನೇನೋ ಆಸೆ ಅಂತ ಹೇಳಿ.
0: ಓಕೆ, ನೋಡೋಣ. ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೇನೆ ನೀವು ಕೇಳಿರುವಂತ ಹಾಡು.
2: ಈ ಗೀತೆ ಮೇಡಮ್ ಸುಬ್ರಹ್ಮಣ್ಯ ನಮ್ ಸರ್ ಅವರು ಐತಾಳದಿಂದ, ಸಾಲಿಗ್ರಾಮದಿಂದ. ಆಮೇಲೆ ಭರತ್ ಕುಮಾರ್ ಮತ್ತೆ ಗಂಗಪ್ಪ ಟೇಲರ್ ಇವರಿಗಾಗಿ.
0: ಓಕೆ ಓಕೆ, ಖಂಡಿತ ಎಲ್ರಿಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಶಂಕರ್ ಗುರು ಚಿತ್ರದ ಗೀತೆಯನ್ನು ಕೇಳ್ತಿರುವಂಥದ್ದು. ಏನೇನೋ ಆಸೆ ನೀ ತಂದ ಭಾಷೆ ಅನ್ನುವಂಥ ಹಾಡು. ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಶ್ರೀ ಉದಯಶಂಕರ್ ಅವರು ಬರೆದಿರುವಂಥ ಸಾಹಿತ್ಯ ಇದು ಕೂಡ. ಡಾಕ್ಟರ್ ರಾಜ್ಕುಮಾರ್, ಕಾಂಚನ, ಅದಿತಿ, ಜಯಮಾಲಾ, ಪದ್ಮಪ್ರಿಯ ಅವರು ಅಭಿನಯಿಸಿದಂತಹ ಚಿತ್ರ. ಈ ಚಿತ್ರ 1978 ತೆರೆ ಕಂಡಂತಹ ಚಿತ್ರ. ಈ ಹಾಡು ಕೂಡ ತುಂಬ ಅದ್ಭುತವಾಗಿರುವಂಥ ಹಾಡು, ಜನ ಮೆಚ್ಚಿರುವಂಥ ಹಾಡುಗಳು. ಎರಡೂ ಕೂಡ ಜನ ಮೆಚ್ಚಿದ ಹಾಡುಗಳೇ ಬರ್ತಾ ಇದೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ 6-3-6-4-2-0 4949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬನ್ನಿ ಜಿ ಉದಯ ಶಂಕರ್ ಅವರ ಸಾಹಿತ್ಯದ ಗೀತೆಯನ್ನ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

107.8 FM. Radio Saran. Ega app nalu kuda labhya.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364420499. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ಕಾರ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು? ಕಾಸರಗೋಡಿನಿಂದ ದಿನೇಶ್ ಅವರು. ದಿನೇಶ್ ಅವರೇ, ಹೇಗಿದ್ದೀರಾ? ಆರಾಮ. ಹೇಗೆ? ನಾವು ಕೂಡ ಆರಾಮ. ಹೇಗಿದೆ ನಿಮ್ಮ ಊರು?
1: ಊರು ಇದೆ ಮೇಡಮ್, ಅಲ್ಲೇ ಇಲ್ಲ.
0: ಬಿಸಿಲಿದೆಯಾ? ನಿನ್ನೆ ಮಳೆ ಬಂದಿಲ್ವಾ?
1: ಇಲ್ಲ ಮೇಡಮ್, ಬಿಸಿಲಿ ದಿನ.
0: ಅಲ್ಲೇಗೆ ಮೇಡಮ್? ಇಲ್ಲಿ ಕೂಡ ಮಳೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇತ್ತು, ಆಮೇಲೆ ಬಿಸಿಲಿದೆ ಹಾಗೆ. ಅದು ಮಳೆ ತುಂಬಾ ಕಡಿಮೆ. ಓಕೆ, ಹೇಳಿ ಯಾವ ಹಾಡು ಕೇಳುವ? ಮಳೆಯಲ್ಲಿ ಜೊತೆಯಲ್ಲಿಯಾ? ಓಕೆ, ಅದರಲ್ಲಿ ಯಾವುದು? ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಮಳೆಯಲ್ಲಿ ಜೊತೆಯಲ್ಲಿ ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಮಳೆಯಲ್ಲಿ ಜೊತೆಯಲ್ಲಿ ಈ ಒಂದು ಚಿತ್ರದ ಗೀತೆಯನ್ನು. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಬಹುದು. 6364420499 ಈ ಒಂದು ಸಂಖ್ಯೆಗೆ ಏನು ಹೇಳಬೇಕು ಒಂದೇ ಏನದು ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯ ಇರುವಂತಹ, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡು, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಮಳೆಯಲ್ಲಿ ಜೊತೆಯಲ್ಲಿ ಈ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಸುಶೀಲಕ್ಕ ಅದ್ಯ ಪಾಡಿದ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪಲ್ಲೆ. ಸುಶೀಲಕ್ಕ ಪಲ್ಲೆ ಪಲ್ಲೆ ಹಿಂದಿ ಪದ್ಯನೇ ಪಲ್ಲೆ. ಓಕೆ, ಖಂಡಿತ ಖಂಡಿತ. ಓಕೆ, ಆರಾಧನಾ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರೂಪ್ ತೆರಾ ಮಸ್ತಾನ ಅನ್ನುವಂತಹ ಹಾಡು, ರಾಜೇಶ್ ಕನ್ನನ್ ಅದರಿತಿ ಶರ್ಮಿಳಾ ಟಾಗೋರ್ ಅವರು ನಟಿಸಿರುವಂತಹ ಚಿತ್ರ ಇದು. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ RD SD ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಆನಂದ್ ಬಕ್ಷಿ ಅವರು ಬರೆದಿರುವಂತಹ ಗೀತೆ ಇದು. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಇದೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ 6364420499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬೇಕಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364420 4949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸುಬ್ರಹ್ಮಣ್ಯ ಐತಾಳ ಅಂತ ಮೇಡಮ್, ಸಾಲಿಗ್ರಾಮ ಉಡುಪಿ ಜಿಲ್ಲೆಯಿಂದ ಮೇಡಮ್.
0: ಸುಬ್ರಹ್ಮಣ್ಯ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಹಾಜಾರೆ ಚಂದ್ರಮ ಅಂತ ಒಂದು ಹಿಂದಿ ಹಳೆಯ ಓಲ್ಡ್ ಸಾಂಗ್ಸ್ ಇದೆ ಮೇಡಮ್. ಒಂದು ಗೀತೆ ಬೇಕಾಗಿದೆ ಮೇಡಮ್. ಆ ಚಿತ್ರದ ಹೆಸರು ಸರಿಯಾಗಿ ಗೊತ್ತಿಲ್ಲ. ಒಂದು ತುಂಬಾ ಚೆನ್ನಾಗಿದೆ ಮೇಡಮ್ ಹಾಡದು.
0: ಅದೇ ಚಂದ್ರಮ ಅಲ್ಲ
1: ಮೇಡಮ್, ಆಜಾ ಏ ಚಂದ್ರಮ ಅಂತ ಒಂದು ಸ್ಟಾರ್ಟಿಂಗ್ ಬರುತ್ತೆ ಮೇಡಮ್. ಹಳೆಯ ಓಲ್ಡ್ ಸಾಂಗ್ ಮೇಡಮ್.
0: ಹೌದಾ? ಆಶಾ ಭೋಸ್ಲೆ ಅವರು ಹಾಡಿರುವಂತ ಹಾಡ.
1: ಹೌದು ಹೌದು ಹೌದು ಮೇಡಮ್, ಹೌದು ಮೇಡಮ್.
0: ಓಕೆ ಓಕೆ, ನವರಂಗ್ ಚಿತ್ರದ ಗೀತೆ ಇದು.
1: ನವರಂಗ್ ಕರೆಕ್ಟ್ ಮೇಡಮ್, ನವರಂಗ್ ಚಿತ್ರದ ಗೀತೆ ಕರೆಕ್ಟ್.
0: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ, ಧನ್ಯವಾದ.
0: ಓಕೆ ಓಕೆ, ಇದು ನವರಂಗ್ ಚಿತ್ರದ ಗೀತೆಯನ್ನ ಕರೆ ಮಾಡಿ ಕೇಳ್ತಾ ಇರುವಂಥದ್ದು. ಆದ ಹೇ ಚಂದ್ರಮಾರ ತನ್ನುವಂತಹ ಗೀತೆಯನ್ನ ಸ್ವಲ್ಪ ಹೊತ್ತಲ್ಲೇ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ 6364420 4949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮೇಡಮ್ ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಹತ್ತಿ ಜೋಡಣೆ ಹೇಳಿ, ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ.
0: ಓಕೆ, ಹೇಳಿ ಸರ್, ಹೇಗಿದ್ದೀರಾ?
2: ನೀವ್ ಹೇಗಿದ್ರಿ ಮೇಡಮ್?
0: ನಾವು ಕೂಡ ಆರಾಮ.
2: ಮಂಗಳೂರಲ್ಲಿ ಮಳೆ ಆಗಿದೆ?
0: ಮಂಗಳೂರಲ್ಲಿ ಸದ್ಯಕ್ಕೆ ಇವತ್ತು ಮಳೆ ಅಷ್ಟಾಗಿಲ್ಲ, ಬೆಳಗ್ಗೆ ಬರ್ತಾ ಇತ್ತು, ನಂತರ ಬಿಸಿಲಿದೆ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
2: ನನಗೆ ಇವತ್ತು ಅಪರೂಪದ ಹಾಡು ಬೇಕು. ನಾಗರಹೊಳೆ ಅಂತ ಚಿತ್ರ ಇದೆ ಮೇಡಮ್.
0: ನಾಗರಹೊಳೆ?

0: ನಾಗರಹೊಳೆ.
1: ಓಕೆ,
0: ಅದ್ರಲ್ಲಿ ನಾಗರಹೊಳೆಯ ಅಮ್ಮ ಅಲೆ ಅಂತ ಒಂದು ಹಾಡೈತೆ, ಗ್ರೂಪ್ ಸಾಂಗ್ ಇದೆ ಒಂದು. ಅದು ಹೆಂಗೆ ಅಂದ್ರೆ ಕಾಡು ಜನಗಳ ಆಚರಣೆ ವಿಚಾರಣೆ ಆಚರಣೆ ಆಚರಣೆ ಇರ್ತದಲ್ಲ ಅದ್ರಲ್ಲಿ ಕೆಲವು ಆಚರಣೆಗಳೆಲ್ಲ ಇದ್ ಮಾಡ ಕಾಡು ಜನಗಳು ಆಡಳದು. ಅದು ನಾಗರಹೊಳೆಯ ಅಮ್ಮ ಅಲೆ ಒಂಥರ ಇದು ಗ್ರೂಪ್ ಸಾಂಗ್ ಅದು.
1: ಹೌದು ಹೌದು ಹೌದು,
0: ಅಂತ ವಿಶೇಷ ಅಪರೂಪದ ಅಪರೂಪದ ಆಡುವಂತದ್ದು ಎಲ್ಲರಿಗೂ ಕೇಳಸರ ಅಂತ ನಿಮ್ಗೆಲ್ಲ.
1: ಓಕೆ ಓಕೆ, ಖಂಡಿತ
0: ಕೇಳಗರಿಗಾಗಿ ಮೇಡಮ್
1: ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಓಕೆ ಓಕೆ, ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ನಾಗರಹೊಳೆಯೋ ಅಮ್ಮಾಲೆ ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ನಾಗರಹೊಳೆ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು. ವಿಜಯ ನರಸಿಂಹ ಅವರ ಸಾಹಿತ್ಯ ಈ ಒಂದು ಹಾಡಿಗಿದೆ. ಸತ್ಯಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಈ ಒಂದು ಚಿತ್ರ 1977 ತೆರೆ ಕಂಡಂತಹ ಚಿತ್ರ. ಈ ಒಂದು ಚಿತ್ರದ ಗೀತೆಯನ್ನು ಇವತ್ತಿನ ಈ ಒಂದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

देख चंद्रमा आधा है, रात आधी है, कहीं तेरी मेरी बात भी आधी न।

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನ, ಸಮಾಜದ ಆಢ್ಯರನ್ನ ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾಸಾರ. ಇವತ್ತು ಬಹಳ ವಿಶಿಷ್ಟವಾದಂತಹ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ. ನಾವೀಗ ಕಾಸರಗೋಡಿಗೆ ಬಂದಿದ್ದೇವೆ. ಇಲ್ಲಿ ಎಡನೀರು ಮಠ ಬಹಳ ಪುರಾಣ ಪ್ರಸಿದ್ಧವಾದದ್ದು. ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ತಪಸ್ಸಿನ ಪ್ರತಿಫಲವೋ ಎನ್ನುವ ಹಾಗೆ ಮಹಾಸಂಸ್ಥಾನ ಅದು ಇಲ್ಲಿ ಪ್ರಾರಂಭ ಆಗಿದೆ. ಕಳೆದ ಒಂದೂವರೆ ಸಾವಿರ 1700 ವರ್ಷಗಳ ಇತಿಹಾಸವುಳ್ಳಂತಹ ಶಂಕರಾಚಾರ್ಯ ಭಗವತ್ಪಾದರ ಪರಂಪರೆಯ ತೋಟಕಾಚಾರ್ಯ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಒಂದು ಮಠ ಇದು. ಇದು ಶ್ರೀ ಮದೆಡನೀರು ಮಠ. ಮೊನ್ನೆವರೆಗೆ ಪರಮ ಪೂಜ್ಯರಾದಂತಹ ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರು ಸುಮಾರು 6 ದಶಕಗಳ ಕಾಲ ಇಲ್ಲಿಯ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅವರ ನಂತರದಲ್ಲಿ ಅವರು ಬ್ರಹ್ಮೈಕ್ಯರಾದ ಬಳಿಕ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಗುರುಗಳಿಗೆ ಯೋಗ್ಯ ಉತ್ತರಾಧಿಕಾರಿಯಾಗಿ ಈಗ ಕಳೆದ 3 ವರ್ಷಗಳಿಂದ ಈ ಸಂಸ್ಥಾನವನ್ನು ಮುನ್ನಡೆಸುತ್ತಾ ಇರತಕ್ಕಂತಹ ಪರಮ ಪೂಜ್ಯರಾದಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಮಠಕ್ಕೆ ನಾವು ಬಂದಿದ್ದೇವೆ. ನನ್ನ ಜೊತೆ ಸಾರಂಗದ ಎಡ್ವರ್ಡ್ ಲೋಬಾ ಅವರು ಕೂಡ ಇದ್ದಾರೆ. ಈ ಒಂದು ಕ್ಷೇತ್ರ ಬಹಳಷ್ಟು ಅಪ್ಯಾಯಮಾನವಾಗಿ ಕಣ್ಣಿಗೆ ಗೋಚರ ಆಗುವಂಥದ್ದು. ಒಂದು ರೀತಿ ಹಳ್ಳಿಯೂ ಅಲ್ಲ, ಪಟ್ಟಣವೂ ಅಲ್ಲ ಎನ್ನುವ ರೀತಿಯಲ್ಲಿ ಇದೆ. ಮಾತ್ರ ಅಲ್ಲ, ಆ ಕಾಲದ ಋಷಿವರೇಣ್ಯರು ವಾಸ ಮಾಡ್ತಾ ಇದ್ದಂಥ ಪ್ರಶಾಂತವಾದಂತಹ ಒಂದು ವನ ಪರಿಸರದ ಹಾಗೆ ಕಾಣ್ತಾ ಇದೆ. ಮಧುವಾಹಿನಿ ಒಂದು ಪುಣ್ಯ ನದಿಯ ತಟಾಕದಲ್ಲಿ ತಲೆ ಎತ್ತಿ ನಿಂತಿರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಾತ್ಮದ ಸಾಧನೆಯ ಜೊತೆಗೇನೆ ಸಾಮಾಜಿಕವಾದ ಕಳಕಳಿಯ ಬೇರೆ ಬೇರೆ ಕೆಲಸಗಳಾಗ್ತಾ ಇದ್ದಾವೆ. ಶಿಕ್ಷಣ, ಆಮೇಲೆ ಧಾರ್ಮಿಕವಾದಂತಹ ಕೆಲಸಗಳು, ಬೇರೆ ಬೇರೆ ರೀತಿಯ ಕೈಂಕರ್ಯಗಳು ಈ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು ಆಗ್ತಾಯಿದೆ. ಬಹಳ ಮುಖ್ಯವಾಗಿ ಒಂದು ರೀತಿಯ ಕಲಾ ಸಮಾರಾಧನೆ ಇಲ್ಲಿ ನಡೀತಾ ಇದೆ. ಇದೀಗ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಈ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ನಿರಂತರವಾಗಿ ಈ 4 ತಿಂಗಳು ಇಲ್ಲಿ ಎಡೆಬಿಡದೆ ಕಲಾ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಯಕ್ಷಗಾನ ತಾಳಮದಲ್ಲಿ ಅಷ್ಟಹ ನಡೀತಾ ಇದೆ. ಅದರ ಬೆನ್ನಿಗೆ ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಿಂದಿನ ಗುರುಗಳ ಪರಂಪರೆಯನ್ನು ಸ್ವತಃ ಕಲಾಸಕ್ತರಾಗಿರತಕ್ಕಂತಹ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಬಹಳ ಸಂತೋಷ. ಈ ಕುರಿತಾಗಿ ಅವರನ್ನು ನಾವು ಮಾತಾಡಿಸೋಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಪೂಜ್ಯ ಕೇಶವಾನಂದ ಭಾರತಿ ತೀರ್ಥರ ಒಂದು ಪರಂಪರೆ. ಅವರು ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟವರು. ಅನೇಕ ಕಲೆಗಳಿಗೆ ಆಶ್ರಯ ತಾಣವಾದಂಥ ಎಡನೀರು ಮಠ ಇದು. ವಿಶೇಷವಾಗಿ ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಹರಿಕಥೆ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ. ಈಗ ನಿಮ್ಮ ಚಾತುರ್ಮಾಸ್ಯ ಅವಧಿ ನಡೀತಾ ಇದೆ. ಒಂದಷ್ಟು ಇಲ್ಲಿಯ ವಿಚಾರಗಳನ್ನು ನಿಮ್ಮ ಮುಖದಿಂದಲೇ ಕೇಳಬೇಕು ಅಂತ ನನಗೆ ಅನ್ನಿಸಿದೆ. ಬಹಳ ಮುಖ್ಯವಾಗಿ ಆ ಒಂದು ಹಿರಿಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ನೇರ ಶಿಷ್ಯರಾದಂಥ ತಾವು ಇದೀಗ ಪಟ್ಟದ ಗ್ರಹಣವನ್ನು ಮಾಡಿಕೊಂಡಿದ್ದೀರಿ. ಈ ಒಂದು ಸ್ವಾಮಿತ್ವ ಅಥವಾ ಸ್ವಾಮೀಜಿಯ ಜೀವನ ಎನ್ನುವಂಥದ್ದು ಅದು ಬಹಳ ಸಂಯಮದಿಂದ ನಡೆದುಕೊಂಡು ಬರಬೇಕಾದದ್ದು. ನೀವು ಹಿರಿಯ ಸ್ವಾಮೀಜಿಯವರ ನೆರಳಾಗಿಯೇ ಇದ್ದವರು. ಆ ಕಾರಣದಿಂದ ಈಗ ನೀವು ಅವರ ಉತ್ತರಾಧಿಕಾರಿ ಆಗುತ್ತೇನೆ ಎನ್ನುವಂಥ ಒಂದು ಸೂಚನೆ ಏನಾದರೂ ಇತ್ತ ನಿಮಗೆ ಮೊದಲು? ಹೇಗೆ?
2: ನನಗೆ ಸಾಧಾರಣ ಅವರು ಸ್ವಾಮಿಗಳು ಬ್ರಹ್ಮೈಕ್ಯರಾಗುವ ಒಂದು 4 ವರ್ಷ ಮೊದಲಿಂದಲೇ ಸ್ವಲ್ಪ ಒತ್ತಡ ಇತ್ತು ನನಗೆ. ಸ್ವಾಮಿ ಇದು ಸನ್ಯಾಸ ತಗೊಳ್ಬೇಕು, ಮಠದ ಉತ್ತರಾಧಿಕಾರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ಒತ್ತಡ ನನಗೆ ಸ್ವಾಮಿಗಳ ಮೂಲಕ ಇತ್ತು. ಮತ್ತು ಮಠದ ಅಭಿಮಾನಿಗಳು, ಶಿಷ್ಯರು ನನ್ನ ಹತ್ರ ಅದನ್ನು ನಿವೇದಿಸಿಕೊಂಡಿದ್ದರು. ಆದರೆ ನಾನು ಸ್ವಾಮಿಗಳ ಒಂದು ಒಟ್ಟಿಗೆ ಸ್ವಾಮಿಗಳಿಗೆ ಬೇಕಾದಾಗಿ ಮಠದ ಆಡಳಿತ ಇರ್ಬೋದು ಅಥವಾ ಸ್ವಾಮಿಗಳ ಇನ್ನಿತರ ಕೆಲಸಗಳಿರ್ಬೋದು ಬಹುಶಃ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ನಾನು 20 ವರ್ಷ ಸ್ವಾಮಿಗಳನ್ನು ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಸ್ವಾಮಿಗಳನ್ನು. ಅಲ್ಲಿವರೆಗೆ ನಾನು ಸ್ವಾಮಿಗಳ ಸೇವೆಯನ್ನು ಮಾಡಿದವ. ಹಾಗಿರುವಾಗ ನಾನು ಹೀಗೆ ಸ್ವಾಮಿಗಳ ಸೇವೆಯಲ್ಲೇ ಮುಂದುವರಿತೇನೆ ಅಂತ ಅನ್ನುವಂಥ ಅಭಿಪ್ರಾಯವನ್ನು ನಾನು ಕೊಟ್ಟೆ. ಆದರೆ ಸ್ವಾಮಿಗಳು 2020 September 5 ಶಿಕ್ಷಕರ ದಿನಾಚರಣೆ ಆಯಿತು. ಆ ದಿವಸವೇ ಅವರು ಬ್ರಹ್ಮೈಕ್ಯರಾದರು. ಎಲ್ಲ ಅಭಿಮಾನಿಗಳು ಶಿಷ್ಯರು ನನ್ನ ಹತ್ರ ನಿವೇದಿಸಿಕೊಂಡ್ರು, ನೀವು ಇದರ ಜವಾಬ್ದಾರಿ ತಗೊಳ್ಬೇಕು ಅನ್ನೋದಾಗಿ. ಹಾಗಿರುವಾಗ ಅದು ನನಗೆ ಅನಿವಾರ್ಯ ಆಯಿತು, ಒತ್ತಾಯ ಅಲ್ಲ. ಒತ್ತಾಯದಿಂದ ನಾನು ಸ್ವಾಮಿಗಳಾದದ್ದಲ್ಲ, ಮಠಕ್ಕೆ ಅನಿವಾರ್ಯ. ಮಠದ ಪರಂಪರೆ ಮುಂದುವರಿಬೇಕು, ಒಂದು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ ಇದೆ, ಒಂದು ಪರಂಪರೆ ಇದೆ ಇಲ್ಲಿ. ಆ ರೀತಿಯಲ್ಲಿ ಅದು ಮುಂದುವರಿಬೇಕಿದ್ರೆ ನಾವು ತಿಳಿದವರೇ ಅದನ್ನು ವಹಿಸ್ಕೊಳ್ಬೇಕಲ್ಲದೆ ಬೇರೆ ನಮಗೆ ಆ ಮುಹೂರ್ತಕ್ಕೆ ಬೇರೆ ಆಲೋಚನೆ ಮಾಡಲಿಕ್ಕೆ ವಿಷಯಗಳಿಲ್ಲ. ಹಾಗಿರುವಾಗ ಅದು ದೇವರ ಕೆಲಸ, ಮಠದ ಸಾಮಾಜಿಕ ಕೆಲಸ, ಮಠದಿಂದಾಗಿ ನಮಗೆ ಹೀಗೆ ನಾವು ಒಂದು ಸಮಾಜ ಕೆಲಸ ಮಾಡೋದ್ರಿಂದ ಒಬ್ಬ ಸ್ವಾಮೀಜಿಯಾಗಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳಿರ್ತದೆ ಮತ್ತು ಹೆಚ್ಚು ನಮಗೆ ಬೆಂಬಲ ಇರ್ತದೆ. ಆ ಎಲ್ಲ ದೃಶ್ಯಗಳಿಂದ ನಾನು ಅದನ್ನು ಒಪ್ಪಿಕೊಂಡೆ ಮತ್ತು ಈಗ ಆ ರೀತಿಯಲ್ಲಿ ಮಠ ಮುನ್ನಡೀತಾ ಇದೆ ಅನ್ನೋದು ನನ್ನ ಒಂದು ನಂಬಿಕೆ.
1: ಈಗ ಪೂರ್ವಾಶ್ರಮದಲ್ಲಿ ಜಯರಾಮ ಮಂಜತ್ತಾಯರು
2: ಹೌದು
1: ಅಲ್ವಾ, ಈ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು ಕೂಡ
2: ಹೌದು.
1: ಆಮೇಲೆ ಈಗ ನೀವು ಅವರ ಶಿಷ್ಯರಾದಿರಿ, ಅವರ ಜೊತೆಯಲ್ಲಿ ಇದ್ದೀರಿ, ಈಗ ಸ್ವಾಮೀಜಿಯವರು ಕೂಡ ನೀವು ಆಗಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಒಪ್ಪಿ ಮಾಡಿರತಕ್ಕಂಥದ್ದು ಹೇಗೆ, ದತ್ತು ಸ್ವೀಕಾರ ಆಗಿದೆ ಹೇಗೆ?
2: ಖಂಡಿತ, ಯಾಕಂದರೆ ನಾನು ಸ್ವಾಮಿಗಳಾಗುವಾಗ ನನಗೆ 50, ನನ್ನ ಫಸ್ಟ್ ಹಾಫ್ ನನ್ನದು ಮುಗೀತು ಅಂತ ನಾನು ಹೇಳ್ಬೋದು. 50ನೇ ವರ್ಷದಲ್ಲಿ ನಾನು ಈ ಸನ್ಯಾಸವನ್ನು ತಗೊಂಡದ್ದು. ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ, ನನ್ನ ವಿದ್ಯಾಭ್ಯಾಸ ಆದದ್ದು ಇಲ್ಲಿ ಸರ್ಕಾರಿ ಶಾಲೆ ಮತ್ತು ನಮ್ಮದೇ ಆದಂತಹ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ನನ್ನ ಪದವಿ ಪೂರ್ವ ಮತ್ತು ಪದವಿಯ ವ್ಯಾಸಂಗವನ್ನು ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಮಾಡಿದೆ. 92ನೇ ಇಸವಿಯಲ್ಲಿ ನಾನು ಅದನ್ನು ಮುಗಿಸಿದವ. ಆನಂತರ ಸ್ವಾಮಿಗಳ ಕೊನೆಯ ಕಾಲದವರೆಗೂ ಕೂಡ ಅವರೊಟ್ಟಿಗೆ ನಾನು ಎಲ್ಲ ಮಜಲುಗಳಲ್ಲಿ ಅಂತ ಹೇಳ್ಬೋದು, ಮಠದ ಎಲ್ಲ ರೀತಿಯ ಕಾರ್ಯಗಳಲ್ಲಿ ಕೂಡ ನಾನು ನನ್ನ ಸೇವೆಯನ್ನು ನೀಡಿದ್ದೇನೆ. ಮತ್ತು ಅದು ನನಗೆ ಈಗ ಸ್ವಾಮಿಗಳಾದ ಮೇಲೆ ಅದು ನನಗೆ ತುಂಬ, ಅದು ನನ್ನ ಅನುಭವಕ್ಕೆ ಅದು ತುಂಬ ಉಪಕಾರ ಆಗಿ ನನಗೆ ಬಂದಿದೆ. ಖಂಡಿತವಾಗಿ ನೀವು ಹೇಳಿದಾಗೆ ಒತ್ತಾಯ ಅಲ್ಲ, ನಾನು ಅದೇ ನಾನು ಹೇಳಿದ್ದು ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಅಲ್ಲ, ಒತ್ತಾಯ ಅಲ್ಲ, ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಖಂಡಿತ ಅಲ್ಲ. ನಾನು ಅದನ್ನು ಮನಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ದೇನೆ.
1: ಎಷ್ಟೋ ಸಲ ನಾವೆಲ್ಲ ಗಮನಿಸಿದ್ದೇವೆ ಸ್ವಾಮೀಜಿಯವರ ಜೊತೆಯಲ್ಲೇ ನೀವಿದ್ದವರು, ಅವರು ಚಾತುರ್ಮಾಸಕ್ಕೆ ಎಲ್ಲೆಲ್ಲ ಹೋಗ್ತೀರಾ ಅಲ್ಲೆಲ್ಲ ನೀವು ಕೂಡ ಅವರ ಜೊತೆಗೆ ಇದ್ದುಕೊಂಡು ಎಲ್ಲವನ್ನು ನೋಡಿಕೊಳ್ತಾ ಇದ್ದೀರಿ. ಆಮೇಲೆ ನಡೆಯುವಂಥ ಎಲ್ಲ ಕಾರ್ಯಕಲಾಪದಲ್ಲಿಯೂ ಕೂಡ ನಿಮ್ಮ ಉಸ್ತುವಾರಿಯಲ್ಲಿ ಅದು ಆಗ್ತಾ ಇದ್ದದ್ದು. ಈಗ ನಿಮಗೆ ಹಠಾತ್ತನೇ ಈ ಒಂದು ಪೀಠ ನಿಮಗೆ ತಗೊಳ್ಬೇಕು ಅಂತ ಆದಾಗ ನಿಮ್ಮ ಮುಂದೆ ಇದ್ದಂಥ ಸವಾಲುಗಳು ಏನಾದರೂ ಉಂಟಾ?
2: ಅಂದರೆ ಸವಾಲುಗಳು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಗಳಿಗೆಯಲ್ಲಿ ನಾನು ಆ ಥರದಲ್ಲಿ ನಾವು ಅದನ್ನು ಯೋಚನೆ ಮಾಡಲಿಲ್ಲ. ಮತ್ತು ಇವತ್ತಿಗೆ ಈಗ ಸ್ವಾಮಿಗಳ ಜೊತೆಯಲ್ಲಿ ಯಾರು ಎಲ್ಲ ಸೇವೆ ಮಾಡಿದ್ದಾರೆ ಅವರು ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ.
1: ಹೌದು,
2: ಆದ ಕಾರಣ ನನಗೀಗ ನಡೆಸಿಕೊಂಡು ಹೋಗ್ಲಿಕ್ಕೆ ಆ ರೀತಿಯ ಒಂದು ಏನು ತೊಂದರೆಗಳಿಲ್ಲ. ಮತ್ತು ನಾನು ಸ್ವತಃ ನಾನು ಆ ಅನುಭವವನ್ನು ಹೊಂದಿದ ಕಾರಣ ನನಗೆ ಭಾಳ ಸುಲಭವಾಗಿ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ. ಈಗ ಒಂದು ಮಠ ನಡೆಸೋದಂದರೆ ತುಂಬ ಕಷ್ಟ ಇದೆ, ಯಾವುದೇ ದೃಷ್ಟಿಯಿಂದ, ಅದು ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಇಲ್ಲಿಗೆ ಸೇವೆ ಮಾಡಲಿಕ್ಕೆ ಸಿಗುವ ಜನರ ದೃಷ್ಟಿಯಿಂದ ಆಗ್ಬೋದು, ಯಾಕಂದರೆ ಕಾಲ ಬದಲಾಗಿದೆ. ಅಂತಹ ಕೆಲವು ಸಣ್ಣ ಪುಟ್ಟ ಸವಾಲುಗಳಿದೆ ಹೊರತು ಅದರ ಹೊರತಾಗಿ ಎಲ್ಲ ಮಠಕ್ಕೆ ಮಠವನ್ನು ನಂಬಿದಂತಹ ಅಭಿಮಾನಿಗಳು, ಯಾಕಂದರೆ ಇಲ್ಲಿ ಎಡನೀರು ಮಠ ಅನ್ನೋದು ಮೊದಲಿಂದಲೇ ಹಾಗೆ, ಇಲ್ಲಿ ಎಲ್ಲ ಮತದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ. ಆ ರೀತಿಯಲ್ಲಿ ಜನಗಳನ್ನು ಸ್ವೀಕರಿಸಿದಂತಹ ಮಠ ಅದೇ ರೀತಿಯಲ್ಲಿ ಇವತ್ತಿಗೂ ಮುಂದುವರಿತಾ ಇದೆ.

ನೀರಾದ ನಿನ್ನ ಮಗ.

0: ನಿನ್ನ ಭಕ್ತಿಗೆ ಮೆರೆದೆ.
1: ಈಗ ನೀವು ಪೀಠ ಗ್ರಹಣ ಮಾಡುವ ಸಂದರ್ಭದಲ್ಲಿ ತಮಗೆ ಕೊನೆಯ ದಿನಗಳಲ್ಲಿ ಸ್ವಾಮೀಜಿಯವರ ಜೊತೆಗೆ ಇದ್ದೀರಿ, ಆ ದಿನಗಳನ್ನು ಸ್ವಲ್ಪ ಸ್ಮರಿಸಿಕೊಳ್ಬೋದಾ?
2: ಶರಣರ ಗುಣವನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತಿದೆ. ಸ್ವಾಮಿಗಳು 60 ವರ್ಷಗಳ ಚಾತುರ್ಮಾಸವನ್ನು 2ನೇ ತಾರೀಕಿಗೆ ಸೆಪ್ಟೆಂಬರ್ 2, 2020ಕ್ಕೆ ಮುಗಿಸಿ ಆ ನಂತರದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಬ್ರಹ್ಮೈಕ್ಯರಾದದ್ದು. ಈ 60 ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ದಿನ ಪೂಜೆ ತಪ್ಪಲಿಲ್ಲ. ಅವರು ದೇವರ ಪೂಜೆ ಮಟ್ಟಿಗೆ ತುಂಬ ಅವರು ಅದರಲ್ಲಿ ಎಂತ ಕಮಿಟೆಡ್ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಅವರು ಅವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಎಂಥದ್ದು ಪೂಜೆ, ದೇವರ ಪೂಜೆ ಆಗಿ ಮತ್ತೆ ಎರಡನೇದು ಅವರು ಕಲೆಯನ್ನು ಆರಾಧನೆಯನ್ನು ದೃಷ್ಟಿಯಿಂದ ಸ್ವೀಕರಿಸಿದರು.
1: ಸುಧಾ ಕಲಾವಿದರು.
2: ಹೌದು ಹೌದು. ಅವರಿಗೆ ಒಂದು ಅವರು ಬ್ರಹ್ಮೈಕ್ಯರಾಗುವ ಒಂದು 10-20 ದಿನಗಳಿಂದ ಅವರಿಗೆ ಸ್ವಲ್ಪ ಈ ಸ್ಯಾಚುರೇಷನ್ ಕಮ್ಮಿ ಆಗೋದು, ಅಂದರೆ ಈ ಉಸಿರಾಟದ ತೊಂದರೆ ಇತ್ತು. ಅದು ಯಾವುದರಿಂದಾಗಿ ಅಂತ ನಮಗೆ ಅದು ಗೊತ್ತಾಗಲಿಲ್ಲ, ಯಾಕಂದರೆ ಚಾತುರ್ಮಾಸದ ಅವಧಿ ಆದ ಕಾರಣ ಅವರು ಇಲ್ಲಿಂದ ಮಠ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಅವರ ಹತ್ರ ಒತ್ತಾಯಪೂರ್ವಕ ಅವರನ್ನು ನಾನು ಕಾಸರಗೋಡಿನ ಇದಕ್ಕೆ ನರಸಿಂಹಭೂಮಿಗೆ ಕರ್ಕೊಂಡು ಹೋಗಿ ಅವರನ್ನು ಎಲ್ಲ ರೀತಿಯ ಚಿಕಿತ್ಸೆ ಮಾಡಿದಾಗ ಕೂಡ, ಅವರ ಎಲ್ಲ ರೀತಿಯ ಪರೀಕ್ಷೆ ಮಾಡಿದಾಗ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಸೊ ಇದು ಯಾವುದರಿಂದಾಗಿ ಅವರಿಗೆ ಉಂಟಾಗ್ತದೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ಆ ನಂತರದಲ್ಲಿ ಚಾತುರ್ಮಾಸ ಮುಗಿದ ಬೆನ್ನಿಗೆ ನಾನು ಮಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಹೋಗುವಾಗ ಅವರ ಈ ಹಾರ್ಟ್ ವಾಲ್ವ್ ಶ್ರಿಂಕ್ ಆದ ಕಾರಣ ಈ ತೊಂದರೆ ಬರ್ತಾ ಇದೆ. ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಾವು ಮಾಡುವ, ಅದಕ್ಕೇನು ತೊಂದರೆ ಇಲ್ಲ, ಸ್ವಾಮಿಗಳಿಗಾದ ಕಾರಣ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಎಲ್ಲ ಮಾಡುವ ಅಂತ ಹೇಳಿ ಡಾಕ್ಟರ್ ನಮಗೆ ಭರವಸೆ ನೀಡಿದರು. ನೀಡಿ ಆಮೇಲೆ ಸ್ವಾಮಿಗಳು ಮಠಕ್ಕೆ ಬಂದರು. ಸ್ವಾಮಿಗಳದ್ದು ಪಾಲಿಸಿ ಹೇಗೆಂದರೆ ಅವರು ದೇವರಿಗೆ ಪೂಜೆ ತಪ್ಪಬಾರದು. ದೇವರಿಗೆ ಪೂಜೆ ತಪ್ಪಿ ನಾನು ಬದುಕಿದ್ದರೂ ಅದರಲ್ಲಿ ಏನು ನನಗೆ ಸಂತೋಷ ಇಲ್ಲವಂಥ ಒಂದು ಪಾಲಿಸಿ. ಅವರು ಡಾಕ್ಟ್ರು ಕೇಳುವಾಗಲೇ ಹೇಳಿದ ಹಾಗೆ ನನಗೆ ಬೇರೇನು ನನ್ನ ಆಸೆಗಳಿಲ್ಲ, ನಾನು ಕೊನೆಯವರೆಗೆ ನನಗೆ ದೇವರ ಪೂಜೆ ಮಾಡಲಿಕ್ಕೆ ಮತ್ತೊಂದು 2 ಹಾಡು ಹಾಡಲಿಕ್ಕೆ ಇಷ್ಟು ನನಗೆ ದೇವರ ಅನುಗ್ರಹ ಮಾಡಿದರೆ ಸಾಕು ಅಂತ. ಅದು ಎಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆಂದರೆ ಅವರು 5ನೇ ತಾರೀಕಿಗೆ ಬ್ರಹ್ಮೈಕ್ಯರಾಗಿದ್ದಾರೆ, 4ನೇ ತಾರೀಕಿನವರೆಗೂ ಅವರು ಪೂಜೆ ಮಾಡಿದ್ದಾರೆ. 2ನೇ ತಾರೀಕಿಗೆ ಅವರ ಚಾತುರ್ಮಾಸ ಮುಗಿದದು. 1ನೇ ತಾರೀಕಿಗೆ ಶರಸೇತು ಮಂಗ ತಾಳಮದ್ಲು ಇಟ್ಟುಕೊಂಡು, ಇದೇ ಜಯಪ್ರಕಾಶ್ ಶೆಟ್ಟರು, ವಾಸವರಂಗಭಟ್ರು ಇವರೆಲ್ಲ ಸೇರಿಕೊಂಡು ತಾಳಮದ್ಲು ಇಟ್ಟುಕೊಂಡು ಅದರಲ್ಲಿ ಆಕ್ಸಿಜನ್ ಮಾಸ್ಕ್ ತೆಗೆದು 2 ಗಂಟೆ ಹೊತ್ತು ಹಾಡಿದ್ದಾರೆ 2 ಗಂಟೆ ಹೊತ್ತು. ಅಂದರೆ ಅವರ ಮನಸ್ಸಲ್ಲಿ ಏನಿತ್ತು ಅದನ್ನು ದೇವರು ನಡೆಸಿಕೊಟ್ರು. ಕೊನೆಯವರೆಗೂ ಯಾರಿಗೂ ಅವರು ಅವಲಂಬಿಸಲಿಲ್ಲ, ಅವರ ಕಾರ್ಯಗಳನ್ನು ಅವರೇ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಆ ಕೊನೆಯ ದಿನಗಳು ನಮಗೆ, ನಾನು ಹೇಳೋದು ಒಂದು ದೇವರ ಬಗ್ಗೆ ಮತ್ತು ಒಂದು ಅವರು ಏನು ವಹಿಸಿಕೊಂಡಿದ್ದಾರೆ ಅದರ ಬಗ್ಗೆ ಆ ಬದ್ಧತೆ ಇದ್ದರೆ ಅವರನ್ನು ಹೇಗೆ ದೇವರು ನಡೆಸಿಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಅವರ ಒಂದು ದಿನಚರಿಯಿಂದ ನಮಗೆ ಗೊತ್ತಾಯ್ತದೆ.
1: ಈಗ ನೀವು ಪೀಠಾರೋಹಣ ಮಾಡಿದ್ದೀರಿ, ಇದೀಗ 3ನೇ ವರ್ಷ. ಈಗ 1ನೇ ಚಾತುರ್ಮಾಸವನ್ನು ಇಲ್ಲೇ ನೀವು ಮಾಡಿದ್ದು?
2: ಹೌದು, 2ನೇ.
1: ಈಗ ಹಿಂದಿನ ಸ್ವಾಮಿಗಳು ಎಲ್ಲೆಲ್ಲ ಚಾತುರ್ಮಾಸಗಳನ್ನು ಆಚರಣೆ ಮಾಡಿದ್ದಾರೆ?
2: ಅವರು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಮತ್ತು ಮುಂಬೈಯಲ್ಲಿ ಮಾಡಿದ್ದಾರೆ. ಮುಂಬೈಯಲ್ಲಿ 3 ಚಾತುರ್ಮಾಸಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಉತ್ತರ ಕನ್ನಡದಲ್ಲಿ ತುಂಬ ಪ್ರಚಲಿತರು. ಎಲ್ಲಿಯ ಕಾಸರಗೋಡು, ಎಲ್ಲಿಯ ಉತ್ತರ ಕನ್ನಡ ಅಂತ ನಾವು ಹೇಳ್ಬೋದು. ಆದರೆ ಅವರ ಕೆಲವು ಅವರ ಗುಣಗಳಿಂದಾಗಿ, ಅವರ ಕೆಲವು ಅವರ ಸಾಮಾಜಿಕ ಕಳಕಳಿಂದಾಗಿ ಅವರು ಅಲ್ಲಿ ಕೂಡ ಅವರು ಗುರುತಿಸಿಕೊಂಡ್ರು. ಹಾಗೆ ಕುಮಟದಲ್ಲಿ 3 ಚಾತುರ್ಮಾಸ್ಯ, ಆನಂತರ ಅಂಕೋಲದಲ್ಲಿ 1 ಚಾತುರ್ಮಾಸ್ಯ, ಆ ನಂತರದಲ್ಲಿ ಯಲ್ಲಾಪುರದಲ್ಲಿ 1 ಚಾತುರ್ಮಾಸ್ಯ, ಶಿರಸಿಯಲ್ಲಿ 1 ಚಾತುರ್ಮಾಸ್ಯ. ಈ ರೀತಿಯಾಗಿ ಅಲ್ಲಿಯೂ ಚಾತುರ್ಮಾಸವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಹಲವು ಬಾರಿ ಮಾಡಿದ್ದಾರೆ. ಉಳಿದಂತೆ ಒಂದು ಕೇರಳದಲ್ಲಿ ಒಂದು ಪಟ್ಟಾಂಬಿಯ ಹತ್ತಿರ ಒಂದು ಅಂಜಿಮೂಲೆ ಹೇಳುವ ಒಂದು ಸ್ಥಳದಲ್ಲಿ ಅಲ್ಲಿಯೂ ಒಂದು ಚಾತುರ್ಮಾಸವನ್ನು ಮಾಡಿದ್ದಾರೆ. ಬಾಕಿ ಎಲ್ಲ ಚಾತುರ್ಮಾಸಗಳನ್ನು ಅವರು ಎಡ್ನೀರಲ್ಲೇ ಹೆಚ್ಚಾಗಿ ಮಾಡಿದ್ದಾರೆ.
1: ಕಲಾವಿದರು ಎಲ್ಲ ಕಡೆ ಬರ್ತಾಯಿದ್ರು, ವಿಶೇಷವಾಗಿ ಯಕ್ಷಗಾನ ಹೆಚ್ಚು ಮಾಡ್ತಾರೆ.
2: ಹೌದು, ಯಕ್ಷಗಾನ ಅಂದರೆ ಅವರ ಚಾತುರ್ಮಾಸದಲ್ಲಿ ಯಕ್ಷಗಾನ ತಾಳಮದ್ದಲ್ಲಿ ಇದ್ದೇ ಇರ್ತದೆ. ಅಂದರೆ ಕೇರಳದಲ್ಲಿ ಮಾಡುವಾಗ ಹಾಗೆಲ್ಲ ಮಾಡಲಿಕ್ಕೆ, ಅಂದರೆ ಅಲ್ಲಿಯ ಪ್ರೇಕ್ಷಕ ವರ್ಗವನ್ನು ನಾವು ಗಮನಿಸಬೇಕು, ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದರ ಹೊರತಾಗಿ ಉತ್ತರ ಕನ್ನಡದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಮುಂಬೈಯಲ್ಲಿಲ್ಲ. ಬೆಂಗಳೂರು ಉತ್ತರ ಕನ್ನಡದಲ್ಲಿ ಮಾಡುವಾಗ ಆ ರೀತಿಯಲ್ಲೇ ಚಾತುರ್ಮಾಸಗಳು ನಡೆದಿದೆ.
1: ದೇಶ ವಿದೇಶಗಳಲ್ಲಿ ಶಿಷ್ಯರಿರತಕ್ಕಂಥ ಒಂದು ಮಠ, ಬಹಳ ಪುರಾತನವಾದದ್ದು, ಅನೇಕ ಸಂಸ್ಥೆಗಳನ್ನು ಕೂಡ ಇದು ನಡೆಸ್ತಾ ಇದ್ದಾವೆ. ಈ ಕ್ಷೇತ್ರಕ್ಕೆ ಅಥವಾ ಈ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸಂಸ್ಥೆಗಳಿದ್ದಾವೆ ಇಲ್ಲಿ?
2: ಮಠಕ್ಕೆ ಶಾಖಾ ಮಠಗಳು ಅಂತ ಆ ರೀತಿಯಲ್ಲಿ ತುಂಬ ಶಾಖಾ ಮಠಗಳಂತಿಲ್ಲ. ಒಂದು ಈ ಮಠದಿಂದ ಪುರಾತನವಾದಂಥ ಒಂದು ಮಠ ತಿರುಚಂಬಲ, ಅಂದರೆ ಕಣ್ಣೂರು ಜಿಲ್ಲೆಯ ತಿರುಚಂಬಲ ಎನ್ನುವಲ್ಲಿ ಇವತ್ತಿಗೂ ಇದೆ. ಅಲ್ಲಿ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ 2 ಸಮಾಧಿಗಳಿವೆ ಅಲ್ಲಿ. ಮತ್ತು ಅಲ್ಲಿಯ ಕೃಷ್ಣ ದೇವಾಲಯದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ಜಾತ್ರೆ ಅಂದರೆ ಉತ್ಸವದ ಸಂದರ್ಭದಲ್ಲಿ, ಇಲ್ಲಿಯ ಸ್ವಾಮಿಗಳು ಹೋಗಿ ಅದರಲ್ಲಿ 1 ದಿವಸ ಪಾಲ್ಗೊಳ್ಬೇಕು. ನಮ್ಮದೊಂದು ವಿಶೇಷವಾದಂಥ ಒಂದು ಅಲ್ಲಿ ಒಂದು ಸುತ್ತು ಬಲಿ ಇದೆ ದೇವರಿಗೆ, ಅದರೊಟ್ಟಿಗೆ ಸ್ವಾಮಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಹಾಗೊಂದು ಅಲ್ಲಿ ಒಂದು ಕ್ರಮ ಸಂಪ್ರದಾಯ ಇದೆ, ಒಂದು ವಿಶೇಷವಾದ ಸಂಪ್ರದಾಯ ಇದೆ, ಅದು ಇವತ್ತಿಗೂ ನಡೀತಾ ಇದೆ. ನಾವು ವರ್ಷದಲ್ಲಿ ಒಂದು ಬಾರಿ ಹೋಗಿ ಅಲ್ಲಿ ಇದ್ದುಕೊಂಡು ಇದನ್ನು ಮುಗಿಸ್ಕೊಂಡು ಬರ್ತೇವೆ. ಅದರ ಹೊರತಾಗಿ 1994 ಬೆಂಗಳೂರು ಕೋರಮಂಗಲದಲ್ಲಿ ಒಂದು ಶಾಖಾ ಮಠವನ್ನು ಮಾಡಿದ್ದೇವೆ ಸ್ವಾಮಿಗಳ ಇದರಲ್ಲೇ ನೇತೃತ್ವದಲ್ಲಿ. ಅಲ್ಲಿ ಒಂದು ಕೃಷ್ಣ ದೇವಾಲಯ ಇದೆ, ಆ ಮಠ ದೇವಾಲಯ ಇವತ್ತಿಗೂ ಅದು ಸಕ್ರಿಯವಾಗಿ ಅಲ್ಲಿ ನಡೀತಾ ಇದೆ. ಅದರ ಹೊರತಾಗಿ ಬೇರೆ ಶಾಖೆಗಳಿಂದ ಮಠಕ್ಕಿಲ್ಲ.
1: ಈಗ ಈ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದ್ದಾವೆ.
2: ಹೌದು,
1: ಅದರ ಬಗ್ಗೆ ಸ್ವಲ್ಪ
2: ಇಲ್ಲಿ ಇಲ್ಲಿ ಈಗ ನೋಡಿ, ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ಇದೆ. ಮತ್ತು ಇಲ್ಲಿ ನಾವು +1 +2 ಅಂತ ಹೇಳ್ತೇವೆ, ಯಾಕಂದರೆ ನಿಮ್ಮಲ್ಲಿ ಪದವಿ ಪೂರ್ವ PUC ಹೇಳ್ತೇವೆ, +1 +2 ಇದೆ. ಅದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿ ಒಂದು ಬ್ಯಾಚು ಹ್ಯುಮಾನಿಟೀಸ್ ಅಂದರೆ ಕಲಾ ವಿಭಾಗ, ಆನಂತರ 3 ಬ್ಯಾಚು ವಿಜ್ಞಾನ ವಿಭಾಗ. ಸಾಧಾರಣ ಅಲ್ಲಿ ಆ ಕಾಲೇಜಿನಲ್ಲಿ 480 ಮಕ್ಕಳಿದ್ದಾರೆ. ಅದಲ್ಲದೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, 1ರಿಂದ LKG ಇಂದ 7ನೇ ತರಗತಿವರೆಗೆ. ಮುಖ್ಯವಾಗಿ ಏನಂದರೆ ಸ್ವಾಮಿಗಳು ಕನ್ನಡ ಶಾಲೆಯನ್ನು ಭಾಳ 1983 ನನ್ನ ನೆನಪು, ನಾನು ಕೂಡ ಆಗ 8ನೇ ಕ್ಲಾಸ್ 9ನೇ ಕ್ಲಾಸನ್ನು ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ಶಾಲೆಯನ್ನು ಮಲಯಾಳ ಶಾಲೆ ಮಾಡಬೇಕನ್ನೋ ರೀತಿಯಾಗಿ 2 ತಿಂಗಳು ಮುಷ್ಕರ ನಡೆದಿದೆ.
1: ಕರ್ನಾಟಕದಲ್ಲೇ ಕನ್ನಡ ಉಳಿಸಿ ಕಷ್ಟ ಆಗಿದೆ, ಕೇರಳದಲ್ಲಂತೂ ಬಹಳ ಪ್ರಯಾಸ ಪಡಬೇಕು.
2: 2 ತಿಂಗಳು ಮುಷ್ಕರ ನಡೆದಿದೆ. ಒಂದು ಜನಗಳು ಬರೋದು ಶಾಲೆಯ ಇದನ್ನು ಎಂಥದ್ದು ಸಾಮಗ್ರಿಗಳನ್ನು ಹಾಳು ಮಾಡೋದು, ಬಾಗಿಲು ಹೊಡೆದು, ಆನಂತರ ಶಾಲೆಗೆ ರಜೆ ಕೊಡೋದು. 2 ತಿಂಗಳು ಶಾಲೆ ನಡೀಲಿಲ್ಲ. ಆದರೂ ಸ್ವಾಮಿಗಳದ್ದು ಒಂದೇ ನಿಲ್ಲು, ನಾನು ಬೇಕಾದ್ರೆ ಶಾಲೆ ಮುಚ್ಚುತ್ತೇನೆ, ಮಲಯಾಳ ಶಾಲೆ ಮಾಡೋದಿಲ್ಲ, ಕನ್ನಡ ಶಾಲೆಯಾಗಿ ಮಾಡೋದಿದ್ರೆ ಮಾತ್ರ ನಾನು ಮುಂದುವರಿಸೋದು ಅಂತ. ಅವರ ಹಠದಿಂದಾಗಿ ಇವತ್ತಿಗೂ ಅದು ಕನ್ನಡ ಶಾಲೆಯಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಿ ಕನ್ನಡ 5ನೇ ತರಗತಿವರೆಗೆ ಕಲಿತಾ ಇದ್ದಾರೆ. ನಾನು ಕೂಡ ಅದೇ ಶಾಲೆಯಲ್ಲಿ ಕನ್ನಡದಲ್ಲೇ ನಾನು ಕಲಿತದ್ದು.
1: ಈಗ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರಾ, ಹೊರಗಿಂದ ಬಂದವರಿಗೆ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ?
2: ಹಾಸ್ಟೆಲ್ ವ್ಯವಸ್ಥೆ ಅಂತ ಇಲ್ಲ, ಯಾಕಂದರೆ ಈಗ ನಿಮಗೆ ಎಲ್ಲ ಊರುಗಳಲ್ಲಿಯೂ ನಾವು ಕೊಡುವಂಥ ಶಿಕ್ಷಣ ಎಲ್ಲ ಊರುಗಳಲ್ಲಿ ಸಿಗ್ತದೆ, ಅದರಿಂದ ಹಾಸ್ಟೆಲ್ ಇಲ್ಲ. ಬರ್ತಾರೆ ಸುತ್ತಮುತ್ತಲಿಂದ. ಇಲ್ಲಿಯ ಕಾಲೇಜಿಗೆ ಭಾಳ ಹೆಸರಿದೆ, ಜಿಲ್ಲೆಯ ಅಂತ ಎಜುಕೇಷನ್ ಡಿಸ್ಟ್ರಿಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ ನಮ್ಮ ಶಾಲೆ ಕಾಲೇಜು ಬಹುಶಃ No. 1 ಸ್ಥಾನದಲ್ಲಿದೆ ಇವತ್ತು. ಅಷ್ಟು ಅದಕ್ಕೆ ಮಹತ್ವ ಇದೆ ಇಲ್ಲಿ.
1: ಶ್ರೀಮಠದಲ್ಲಿ ಹಿರಿಯ ಸ್ವಾಮೀಜಿಯವರ ಮತ್ತು ಈಗಿನ ಸ್ವಾಮೀಜಿಯವರ ಜೊತೆಯಲ್ಲಿ ಇದ್ದುಕೊಂಡು ಇಲ್ಲಿಯ ಎಲ್ಲ ವಿಚಾರಗಳನ್ನು ತಿಳಿದವರು ಈಗಿನ ಇಲ್ಲಿ ಆಡಳಿತಾಧಿಕಾರಿಯಾದಂತಹ ಶ್ರೀ ರಾಜೇಂದ್ರ ಕಲ್ಲೂರಾಯರು. ಅವರು ಶ್ರೀಮಠದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
3: ಎಡನೀರು ಮಠದಲ್ಲಿ ಸುಮಾರು 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾನು ಇದ್ದೇನೆ. ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳು ಇಲ್ಲಿ ಕಲೆ ಶಿಕ್ಷಣ ಅವರ ವೈದಿಕ ಧರ್ಮದ ಜೊತೆಯಲ್ಲಿ ಅದನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲ, ಎಲ್ಲ ವರ್ಗದವರಿಗೂ ಇಲ್ಲಿ ಒಂದೇ ರೀತಿಯ ಆದರ ಅಭಿಮಾನಗಳಿಂದ ಪ್ರೀತಿಯಿಂದ ಅವರು ಕರೆದು ಅವರನ್ನು ಗೌರವದಿಂದ ಕಂಡು ಅವರಿಗೆ ಮಂತ್ರಾಶಯನ ಕೊಟ್ಟು ಕಳಿಸುವಂಥದ್ದು ಅವರ ಒಂದು ಪದ್ಧತಿ. ಅದನ್ನೇ ಅನುಸರಿಸಿಕೊಂಡು ಸಚ್ಚಿದಾನಂದ ಭಾರತ ಸ್ವಾಮಿಗಳು ಕೂಡ ಈಗ ಈ ಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಅವರು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ದಾರಿಯಲ್ಲಿ ಇವರು ನಡೀತಾ ಇದ್ದಾರೆ. ಅದು ಧರ್ಮ ಆಗಲಿ, ಕಲೆ ಆಗಲಿ, ಶಿಕ್ಷಣ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಹಿಂದಿನ ಗುರುಗಳು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆದ್ದರಿಂದ ನಮ್ಮ ಎಡದೀರು ಮಠದ ಕೀರ್ತಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಎನ್ನುವಂಥದ್ದು ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಇದು ಹೀಗೆ ಮುಂದುವರಿಯಲಿ ಎನ್ನುವಂಥ ಒಂದು ಆಶಯವನ್ನು ನಾವು ದೇವರ ಸನ್ನಿಧಿಯಲ್ಲಿ ಸದಾ ಪ್ರಾರ್ಥಿಸ್ತಾ ಇದ್ದೇವೆ.
1: ಈ ಕ್ಷೇತ್ರದ ಆರಾಧ್ಯ ದೈವ ಇವರು ನಮ್ಮ ದಕ್ಷಿಣಾಮೂರ್ತಿ
2: ಗೋಪಾಲಕೃಷ್ಣ. ಹೌದು
1: ಅಲ್ವಾ?
2: ಹೌದು.
1: ಆ ಒಂದು ದೇವರ ಒಂದು ಪೂಜೆ ಪುನಸ್ಕಾರಗಳು ಇಲ್ಲಿ ಯಾವ ಸ್ವರೂಪದಲ್ಲಿ ನಡೆಯುತ್ತದೆ?
2: ಇಲ್ಲಿ 3 ಹೊತ್ತಿನ ಪೂಜೆ. ಹಾಗೆ ಅಂತ ಹೇಳಿ ಮಧ್ಯಾಹ್ನದ ಪೂಜೆ ನಾವೀಗ ಕಂಪಲ್ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬೆಳಗ್ಗೆ ಕೂಡ ನಾವು ಮುಗಿಸ್ಬೋದು. ಎಲ್ಲಾದರೂ ಕಾರ್ಯಕ್ರಮಗಳಿದ್ದರೆ ಹೋಗೋದಿದ್ರೆ ಬೆಳಗಿನ ಪೂಜೆ ಕೂಡ ನಾವು ಮುಗಿಸ್ಲಿಕ್ಕೆ ಆಗ್ತದೆ, ಮಧ್ಯಾಹ್ನದ ಪೂಜೆ ಕೂಡ ಮುಗಿಸ್ಲಿಕ್ಕೆ ಆಗ್ತದೆ. ಮಧ್ಯಾಹ್ನ ನಾವು ಭಿಕ್ಷೆ ಮಾಡೋದಿದ್ದರೆ ಪೂಜೆ ಮಾಡಿ ದೇವರಿಗೆ ಅದು ಏನು ನೈವೇದ್ಯ ಇದೆ ಅದನ್ನು ನೈವೇದ್ಯ ಮಾಡಿ ನಾವು ಸ್ವೀಕರಿಸಬೇಕು. ಅದು ಇಲ್ಲೇ ಸಂಪ್ರದಾಯ. ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಮುಖ್ಯವಾದಂಥ ದೇವರು, ಮತ್ತು ಕೋದಂಡರಾಮ ನರಸಿಂಹಸ್ವಾಮಿ, ಹಾಗೆ 4 ದೇವರು ನಮ್ಮ ಪಟ್ಟದ ದೇವರು. ಈ 4 ದೇವರನ್ನು ಸ್ವಾಮಿಗಳು ಮಾತ್ರ ಮುಟ್ಲಿಕ್ಕೆ ಆಗೋದು. ಆ ನಂತರದಲ್ಲಿ ಅನ್ನಪೂರ್ಣೇಶ್ವರಿ, ಗಣಪತಿ, ಮತ್ತು ಆದಿತ್ಯ, ಆಂಜನೇಯ, ಈ ಥರ ಎಲ್ಲ ದೇವರು ನಮ್ಮ ಪೀಠದಲ್ಲಿದ್ದಾರೆ. ಪಂಚಾಯತನ ಪೂಜಾ ಪದ್ಧತಿ, ಶಂಕರಾಚಾರ್ಯರು ತಂದಂಥ ಒಂದು ಪೂಜಾ ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ. ಯಾಕೆಂದರೆ ನಮಗೆ ದೇವರುಗಳಲ್ಲಿ ಭೇದ ಇಲ್ಲದ ಇಲ್ಲ ಮತ್ತು ಭೇದ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಶಂಕರಾಚಾರ್ಯರು ತನ್ನಂತಹ ಒಂದು ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ, ಅದನ್ನು ಅನುಸರಿಸುವಂಥ ಮಠ ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಶಿಷ್ಯರಾಗಿ ಭಾಗವತ ಸಂಪ್ರದಾಯ ಅಂತ ಹೇಳ್ತೇವೆ ನಾವು. ನಾವು ಬೆಳಗ್ಗೆ ಗೋಪಿ ಮತ್ತು ಭಸ್ಮವನ್ನು ಹಾಕ್ತೇವೆ, ಮತ್ತು ಸಂಜೆಗೆ ನಾವು ಭಸ್ಮ ಮಾತ್ರ ಹಾಕೋದು. ನಮ್ಮ ಮಠದ ಶಿಷ್ಯ ಪರಂಪರೆಯಲ್ಲಿ ಕೂಡ ಆ ರೀತಿಯಲ್ಲಿ ಇಲ್ಲಿ ಪುತ್ತೂರು, ಸುಳ್ಯ ಮತ್ತು ಕಾಸರಗೋಡು ಅಥವಾ ಮಂಗಳೂರು ಸೈಡ್ನಲ್ಲಿ ಇರುವಂತಹ ಈ ಭಾಗವತ ಸಂಪ್ರದಾಯದವ್ರದ್ದು ಆ ರೀತಿಯ ಸಂಪ್ರದಾಯ. ಇವತ್ತು ಭಾಗವತ ಸಂಪ್ರದಾಯ ಮಠ ಇರೋದು ಎರಡು, ಒಂದು ಇಲ್ಲಿ, ಇನ್ನೊಂದು ಬಾಳೆಕೂತರು. ಹೌದು, ಬಾಳೆ ಆ ರೀತಿಯಲ್ಲಿ ಹರಿಹರರಲ್ಲಿ ಭೇದ ಇಲ್ಲದಂತಹ ಒಂದು ಮಠ.

0: ಈಗ ಪೂರ್ವಾಶ್ರಮದಲ್ಲಿ ಯಾವುದೇ ಹೆಸರಿದ್ದರೂ ಕೂಡ ಇಲ್ಲಿ ಪಟ್ಟಗ್ರಹಣವನ್ನು ಮಾಡಿದ ಮೇಲೆ ಅದರದ್ದೇ ಆದಂತಹ ಸಾಂಪ್ರದಾಯಿಕ ಹೆಸರುಗಳಿದ್ದಾವೆ. ಅದು ಯಾವುದಿಲ್ಲ
1: ಅಂದರೆ ನಿಮಗೆ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಹೇಗಿಲ್ಲದ್ರೆ ಒಂದು ಸನ್ಯಾಸ ಸ್ವೀಕಾರದ ಕೂಡಲೇ ಯಾವ ಅದಕ್ಕೆ ಅನ್ವರ್ಥವಾಗಿ ಯಾವುದಾದೊಂದು ಹೆಸರನ್ನು ಹುಡುಕ್ತಾರೆ, ಹೆಸರನ್ನು ಇಡ್ತಾರೆ. ಆದರೆ ಇಲ್ಲಿ ಹಾಗೆ ಇಲ್ಲ, ಇಲ್ಲಿ ಪರ್ಯಾಯವಾಗಿ ನಾಲ್ಕು ಹೆಸರುಗಳು ಇಲ್ಲಿ ರೊಟೇಷನಲ್ಲಿ ಬರ್ತದೆ. ಅದರಲ್ಲಿ ಪ್ರಥಮವಾಗಿ ಸಚ್ಚಿದಾನಂದ ಭಾರತಿ, ಈಶ್ವರ ಸಂಬಂಧವಾದಂಥ ಹೆಸರು. ಆ ನಂತರದಲ್ಲಿ ಬಾಲಕೃಷ್ಣಾನಂದ ಭಾರತಿ, ವಿಷ್ಣು ಸಂಬಂಧ ಆದಂಥ. ಪುನಃ ಆ ನಂತರದಲ್ಲಿ ಬರೋದು ಈಶ್ವರಾನಂದ ಭಾರತಿ, ಅದರ ನಂತರದಲ್ಲಿ ಕೇಶವಾನಂದ ಭಾರತಿ. ಹಾಗೆ ನಾಲ್ಕು ಹೆಸರುಗಳೇ ಇಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಹಾಗೆ ಇಲ್ಲಿ ಸಂಪ್ರದಾಯ
0: ಈಗ ಅಲ್ಲಿ ಬೃಂದಾವನದಲ್ಲಿ ಕಾಣುವಂಥದ್ದು ಆ ಹೆಸರುಗಳಲ್ಲಿ ಪರ್ಯಾಯ.
1: ಹೌದು, ಅದರಲ್ಲಿ ಅಂದರೆ ಈಗ ಹೆಚ್ಚಾಗಿ ಸನ್ಯಾಸ ನಾವು ತೆಕ್ಕೊಳ್ಳುವಾಗ ನಮ್ಮ ಹೆಸರು ನಮಗೆ ಅದನ್ನು ಮೊದಲೇ ನಿಗದಿಯಾಗಿರುವುದಿಲ್ಲ. ನಮಗೆ ಯಾರು ಸನ್ಯಾಸ ಗುರುಗಳು ಅವರು ಅದನ್ನು ಆಲೋಚನೆ ಮಾಡಿ ಅವರು ಆ ಹೆಸರು ಇಡ್ತಾರೆ. ಆದರೆ ನಾನು ಸನ್ಯಾಸ, ನಾನು ಸ್ವಾಮಿಗಳು ಬ್ರಹ್ಮೈಕ್ಯರಾಗಿ ಆ ನಂತರದಲ್ಲಿ ಇದು ಮತ್ತು ಶೂನ್ಯ ಮಾಸ ಬಂತು. ಅದರಿಂದ ಶೂನ್ಯ ಮಾಸದಲ್ಲಿ ನನಗೆ ಸನ್ಯಾಸ ತಗೊಳ್ಳಿಕ್ಕೆ ಆಗಲಿಲ್ಲ. ಆ ಶೂನ್ಯ ಮಾಸದ ನಂತರ ನಾನು ಕಾಂಚಿಯ ಈಗಿನ ಪ್ರಸ್ತುತ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿಗಳ ಹತ್ರ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದು. ನನ್ನ ಹೆಸರು ಮೊದಲೇ ನಿಶ್ಚಯ ಆಗಿತ್ತು, ಯಾಕೆಂದರೆ ನಮ್ಮ ಸಂಪ್ರದಾಯ ಹಾಗೆ, ಇಲ್ಲದಿದ್ದರೆ ಆ ಕ್ರಮ ಇಲ್ಲ.
0: ಆಮೇಲೆ
1: ಹೌದು, ಆಮೇಲೆ ಅಂದರೆ ಗುರುಗಳು ಏನು ಗುರುಗಳ ಮನಸ್ಸಿಗೆ ತೋರಿಸ್ ಮತ್ತು ಇದರಲ್ಲಿ ಬೇರೆ ಬೇರೆ ಈಗ ದಶನಾಮಿ ಪದ್ಧತಿ ಅಂತ ಹೇಳಿ ಶಂಕರಾಚಾರ್ಯ ತಂದಿದ್ದಾರೆ. ನಮ್ಮ ಹೆಸರಿಗೆ ಭಾರತಿ, ತೀರ್ಥ ಮತ್ತು ಅಥವಾ ಇದು ಆಶ್ರಮ ಅಥವಾ ಇಂದ್ರ, ಈಗ ಬೇರೆ ಬೇರೆ ಹೆಸರುಗಳು ಸೇರ್ತದೆ. ಅಲ್ಲಿ ನಮ್ಮದು ಭಾರತಿ ಪರಂಪರೆ, ನಮ್ಮ ಎಲ್ಲ ಹೆಸರುಗಳಲ್ಲಿ ಭಾರತಿ ಸೇರ್ತದೆ. ಈಗ ಈಗ ಇಲ್ಲಿ ನಮ್ಮ ಕಾಂಚಿಯದಲ್ಲಿ ಇಂದ್ರ ಅಂದರೆ ಅದೇ ಪರಂಪರೆ, ಜಯೇಂದ್ರ ಸರಸ್ವತಿ, ಶಂಕರ ವಿಜಯೇಂದ್ರ ಸರಸ್ವತಿ, ಹಾಗೆ ಅದು ನಮಗೆ ಆ ರೀತಿಯಲ್ಲಿ ಹೋಗಬೇಕು.
0: ಈಗ ಪೂಜ್ಯ ಸ್ವಾಮೀಜಿಯವರು ಅವರು ಸ್ವತಃ ಹಾಡುಗಾರರು, ಸಂಗೀತ ಅಭ್ಯಾಸ ಮಾಡಿದರೆ, ಯಕ್ಷಗಾನದ ಭಾಗವತಿಗೆ ಅಭ್ಯಾಸ ಮಾಡಿದರೆ, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಕೂಡ ಬರ್ತಾಯಿದ್ರು. ಶ್ರೇಣಿ ಸಾಮಗರು ನಿರಂತರ ಆಸ್ಥಾನ ವಿದ್ವಾಂಸರಾಗಿ ಇದ್ದಂಥ ಒಂದು ಕ್ಷೇತ್ರ ಇದು. ಆ ಎಲ್ಲ ಸಂದರ್ಭಗಳಲ್ಲಿ ತಾವು ಕೂಡ ಇದ್ದೀರಿ ಇಲ್ಲಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ, ತಾವು ಅದರ ನೇತೃತ್ವವನ್ನು ವಹಿಸಿಕೊಂಡದ್ದು ಕೂಡ ನನಗೆ ಗೊತ್ತಿದೆ. ಆಮೇಲೆ ಕೇರಳ ಸರ್ಕಾರದ ಪಾರ್ಥಿಸುವ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ನೀವು
1: ಅಧ್ಯಕ್ಷರಾಗಿ
0: ಕೆಲಸ ಮಾಡಿದ್ದೀರಿ. ಈ ಎಲ್ಲ ಯಕ್ಷಗಾನದ ಕುರಿತಾದಂಥ ಸ್ವಾಮೀಜಿಯವರ ಒಂದು ಅಭಿರುಚಿ ಅದು ನಿಮ್ಮ ಮೂಲಕ ಈಗ ಮುಂದುವರಿಯುತ್ತಾ ಇದೆ ಅಲ್ವಾ, ವಿಶೇಷವಾಗಿ ಈ ಚಾತುರ್ಮಾಸ ಕಾಲದಲ್ಲಿ. ಈಗ ಆರಂಭದ ನಿಮ್ಮ ಮೊದಲ ಚಾತುರ್ಮಾಸ ಯಾವ ಸ್ವರೂಪದಲ್ಲಿ ನಡೆಯಿತು?
1: ಅದು ನಾವು ಈಗ 3 ವರ್ಷದಿಂದಲೂ ಒಂದೇ ಸ್ವರೂಪದಲ್ಲಿ ಆಗ್ತಾಯಿದೆ. ವಿಶೇಷ ಅಂದರೆ ಆರಂಭದ ನನ್ನ ಚಾತುರ್ಮಾಸದಲ್ಲಿ ಕೊರೋನಾದ 2ನೇ ಅಲೆಯ 3ನೇ ಅಲೆ ನನಗೆ ನೆನಪಿಲ್ಲ, ಅದು ನಡೀತಾ ಇತ್ತು. ನಮ್ಮ ಗೇಟ್ಗಳೆಲ್ಲ ತುಂಬ ಸ್ಟ್ರಿಕ್ಟ್ ಆದಂತಹ ಕಾನೂನುಗಳಿತ್ತು ಇತ್ತು. ಆದರೂ ಕೂಡ ನನ್ನ ಆರಂಭದ ಚಾತುರ್ಮಾಸದಲ್ಲಿ ಕೂಡ 60 ದಿವಸಗಳು ನಿರಂತರವಾಗಿ ಕಾರ್ಯಕ್ರಮಗಳಾಗಿದೆ. ಇಲ್ಲಿ 60 ದಿವಸದಲ್ಲಿ ಸಾಧಾರಣ 80-82 ಕಾರ್ಯಕ್ರಮ ಆಗಿದೆ. ನನಗೆ ನನ್ನ ನೆನಪಿನ ಹಾಗೆ 34 ಯಕ್ಷಗಾನ ತಾಳಮದ್ದಲೆ ಮತ್ತು 18 ಯಕ್ಷಗಾನ ಬಯಲಾಟ, ಅದರ ಹೊರತಾಗಿ ನೃತ್ಯ ಸಂಗೀತ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. 2ನೇ ವರ್ಷ ಕೂಡ ಅದೇ ರೀತಿ ಮುಂದುವರಿತು, ಈಗ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಈಗ 3 ತಿಂಗಳು ನಾನು ಪ್ರಾರಂಭದಲ್ಲಿ 3 ತಿಂಗಳಾದ ಕಾರಣ ಹೇಗೆ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಅದು ಪರಿಸ್ಥಿತಿ ಬದಲಾಗಿ ಈಗ 3 ತಿಂಗಳು ಕೂಡ ನನ್ನ ಕಾರ್ಯಕ್ರಮಗಳು ಬುಕ್ ಆಗಿ ಇನ್ನೂ ನನ್ನ ಕಾರ್ಯಕ್ರಮ ಕೊಡಲಿಕ್ಕೆ ಡೇಟ್ ಇಲ್ಲದ ಒಂದು ಪರಿಸ್ಥಿತಿ ಇದೆ.
0: ಈಗ ಯಾವ ಯಾವ ಥರದ ಕಾರ್ಯಕ್ರಮಗಳು
1: ಈಗ ಕೂಡ ಈಗ ಮೊದಲಿಂದಲೂ ಯಕ್ಷಗಾನಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇಲ್ಲಿ. ಹಾಗೆಂತೇಳಿ ಯಕ್ಷಗಾನ ಮಾತ್ರ ಅಂತಲ್ಲ, ಇಲ್ಲಿ ಯಕ್ಷಗಾನ, ಸಂಗೀತ, ಹರಿಕತೆ ಮತ್ತು ಭರತನಾಟ್ಯ, ಪುರಾಣ ಪ್ರವಚನ, ಆ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಲಾಪ ನಾವೇನು ಕ್ಷೇತ್ರ ಕಲೆಗಳು ಅಂತ ನಾವೇನು ಹೇಳ್ತೇವೆ, ಕ್ಷೇತ್ರಗಳಲ್ಲಿ ದೇವಸ್ಥಾನ ಇರ್ಬೋದು, ಮಠದಲ್ಲಿ ನಡೆಯುವಂತಹ ಕಲೆಗಳು ಯಾವುದಿದೆ ಅದೆಲ್ಲ ಇಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ಅದು ಕೂಡ ಎಲ್ಲರೂ ಬಂದು ಸೇವೆ ಮಾಡ್ತಾ ಇದ್ದಾರೆ. ನಮಗೆ ಅದು ಹೆಮ್ಮೆ ಅನಿಸಿದ ಹಾಗೆ ಕಲಾವಿದರಿಗೆ. ಸ್ವಾಮಿಗಳಂದರೆ ಹೇಗೆಂದರೆ ನಮಗೆ ನಾವು ಊಟ ಮಾಡಬೇಕಿದ್ರೆ ಇನ್ನೊಬ್ಬರು ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ,
0: ಸಂಪನ್ಮೂಲ
1: ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ. ನಮಗೆ ದುಡಿಲಿಕ್ಕೆ ನಮಗೆ ಹಕ್ಕಿಲ್ಲ, ನಮಗೆ ಯಾರು ಭಿಕ್ಷೆ
0: ಸ್ವಯಂ ಸಂಪಾದನೆ
1: ಇಲ್ಲ, ಭಿಕ್ಷೆ ಹಾಕಿದ್ದು ಆ ರೀತಿಯಲ್ಲಿ ನಮಗೆ ಅದು ಭಿಕ್ಷೆ ಆಯ್ತಲ್ಲ. ಅದರ ಹೊರತಾಗಿ ಕಲಾ ಭಿಕ್ಷೆ ಕೂಡ ನಮಗೆ ಮಠಕ್ಕೆ ಕಲಾವಿದರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅದನ್ನು ಹೆಮ್ಮೆಲಿ ಹೇಳ್ಬೋದು. ಆ ರೀತಿಯಲ್ಲಿ ಅದೇ ಪರಂಪರೆ ಮುಂದುವರೆದು ಬಂದಿದೆ. ಈಗ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇಲ್ಲಿ. ಯಾಕಂದರೆ ಲೋಕೋ ಭಿನ್ನ ರುಚಿ ಅಂತ, ಯಾಕಂದರೆ ಮಠಕ್ಕೆ ಬರುವವರು ಎಲ್ಲರೂ ಒಂದೇ ದೃಷ್ಟಿಯಿಂದ ಬರುವುದಿಲ್ಲ. ಕೆಲವರು ದೇವರ ಮೇಲೆ ಭಕ್ತಿ, ಕೆಲವರು ಇಲ್ಲಿ ಕಲೆಗಳ ಮೇಲೆ ಭಕ್ತಿ, ಕೆಲವರು ಬೇರೆ ಬೇರೆ ರೀತಿಯಿಂದ ಜನಗಳು ಬರ್ತಾರೆ. ಹಾಗಿರುವಾಗ ಬಂದವರು ಎಲ್ಲರೂ ಸಂತೋಷದಲ್ಲಿ ಹೋಗಬೇಕು, ಆ ರೀತಿಯಲ್ಲಿ ಮಠ ನಡೀತಾ ಇದೆ ಇವತ್ತು.
0: ಈಗ ನೀವು ಸಾರ್ವಜನಿಕವಾಗಿ ತಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಕರೀತಾರೆ. ಕೆಲವು ಸಲ ಕ್ಷೇತ್ರವನ್ನು ಬಿಟ್ಟು ಇರಬೇಕಾದಂಥ ಸ್ಥಿತಿ ಇರ್ತದೆ. ಈಗ ದಿನಂಪ್ರತಿ ಇಲ್ಲಿದ್ದಾಗ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ವ್ಯವಸ್ಥೆಗಳು ಪೂಜೆ ಪುನಸ್ಕಾರಗಳು ನಡೀತವೆ. ಈಗ ತಾವು ಹೊರಗಿದ್ದಾಗ ಈ ಕ್ಷೇತ್ರದ ಒಂದು ನಿರ್ವಹಣೆ ಹೇಗೆ?
1: ನಿರ್ವಹಣೆ ಅಂದರೆ ನಾನು ತುಂಬ ಹೊರಗಡೆ ಮಠ ಬಿಟ್ಟು ಇರೋದಂದರೆ ಭಾಳ ಕಮ್ಮಿ ಇರ್ತೇನೆ. ಈಗ ನಾನು ಚಾತುರ್ಮಾಸದ ಮೊದಲು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾನು ಸಾಧಾರಣ ಒಂದು 15 ದಿವಸ ಇರಲಿಲ್ಲ ಇಲ್ಲಿ. ಪೂನಾ, ಬಾಂಬೆ ಆ ರೀತಿಯಲ್ಲಿ, ಈ ಕಡೆ ಕನ್ಯಾಕುಮಾರಿ, ನಾಗರಕೋವಿಲ್, ತ್ರಿವೇಣ್ಣಮ್ ಆ ರೀತಿಯಲ್ಲಿ ಯಾತ್ರೆಯಲ್ಲಿದ್ದೆ. ಮತ್ತು ನಾವು ಯಾರಾದರೂ ಕರೆದ್ರೆ ಮಾತ್ರ ಹೋಗೋದು, ನಾವಾಗಿ ಯಾತ್ರೆಗೆ ಇಷ್ಟೊರೆಗೆ ನಾವು ಹೋಗುತ್ತಾ ಇಲ್ಲ. ಒಂದನೇದಾಗಿ ನನಗೆ ಸುತ್ತಮುತ್ತಲ ನಮ್ಮ ಹತ್ತಿರದ ಕಾರ್ಯಕ್ರಮಗಳಂತ ಏನು ಹೇಳ್ತೇವೆ ಎಲ್ಲರೂ ಕರೀತಾರೆ. ಹಾಗಿರುವಾಗ ಅದಕ್ಕೆ ನಾನು ಮುಖ್ಯವಾಗಿ ಸ್ಪಂದಿಸಬೇಕಾದದ್ದು ಅದಕ್ಕೆ ಹೆಚ್ಚು. ಯಾಕಂದರೆ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರಿಗೆ ನಾವು ಸಿಕ್ಕರೆ ನಾವು ಎಲ್ಲಿಯೋ ಹೊರಗಿದ್ದರೆ ಅದಕ್ಕೆ ಅರ್ಥ ಇಲ್ಲಲ್ಲ. ಆ ರೀತಿಯಿಂದ ಹೆಚ್ಚಿನ ಸಮಯಗಳಲ್ಲಿ ನಾನು ಬೆಳಗ್ಗೆ ಈಗ ಹೋದರೂ ಕೆಲವು ಸರ್ತಿ 4 ಕಾರ್ಯಕ್ರಮಗಳು ಇರ್ತಾರೆ. ಬೆಳಗ್ಗೆ ಹೋದರೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದದ್ದುಂಟು. ಮತ್ತು ಒಂದು ಕಾರ್ಯಕ್ರಮ ಆದರೆ ಬೆಳಗಿನ ಹೊತ್ತಾದರೆ ಹೋಗ್ತೇನೆ, ಮಧ್ಯಾಹ್ನಕ್ಕೆ ಬರ್ತೇನೆ, ಮತ್ತು ಸಂಜೆದಾದರೆ ಸಂಜೆ ಹೋಗ್ತೇನೆ, ರಾತ್ರಿಗೆ ಬರ್ತೇನೆ, ಈ ರೀತಿ. ಅದರ ಹೊರತಾಗಿ ನಾನು ಹೊರಗಡೆ ಇದ್ದರೆ ಈಗ ಒಂದು 10 ದಿವಸ ಒಂದು ವಾರ ಮಠ ಬಿಟ್ಟಿದ್ದರೆ ಇಲ್ಲಿ ಅದರದ್ದೇ ವ್ಯವಸ್ಥೆ ಇದೆ. ಈಗ ರಾಜೇಂದ್ರ ಕಲ್ಲೂರ ಇರೋದು ಇಲ್ಲಿ ಈಗ ಆಡಳಿತಾಧಿಕಾರಿಗಳಿಗೆ, ಅವರು ಸ್ವಾಮಿಗಳೊಟ್ಟಿಗೆ 72ನೇ ಇಸವಿಯಿಂದ ಇದ್ದವರು, ಇಲ್ಲಿ ಪ್ರಿನ್ಸಿಪಾಲ್ ಪ್ರಾಂಶುಪಾಲರಾಗಿ ಅವರು ರಿಟೈರ್ಡ್ ಆದದ್ದು. ಸಾಧಾರಣ 48 ವರ್ಷಗಳ ಕಾಲ ಸ್ವಾಮಿಗಳ ಸೇವೆ ಮಾಡಿದವರು. ಆ ರೀತಿಯಿಂದ ಅವರಿಗೆ ಅನುಭವ ಉಂಟು, ಅವರು ಅದನ್ನು ನೋಡ್ಕೊಳ್ತಾರೆ. ಮತ್ತು ಅವರಿಗೆ ಸಹಾಯಕರಾಗಿ ಸುಮಾರು ಜನ ಇದ್ದಾರೆ ಇಲ್ಲಿ, ಅಂದರೆ ಹಿಂದಿನಿಂದ ಬಂದವರು, ಇಲ್ಲಿ ಪರ್ಮನೆಂಟ್ ನಿಲ್ಲುವವರಿದ್ದಾರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡುವವರಿದ್ದಾರೆ, ಆ ರೀತಿಯಲ್ಲಿದ್ದಾರೆ. ಅದು ನಡೀತಾರೆ, ಆ ರೀತಿಯಲ್ಲಿ ಮಠ ನಡೀತದೆ.
0: ಶ್ರೀ ಮಠದಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಇಲ್ಲಿಯ ಕಲಾ ಕಾರ್ಯಕ್ರಮಗಳಲ್ಲಿ ಈಗ ಯಕ್ಷಗಾನ ತಾಳಮದಲೆ ಅಷ್ಟಹ ನಡೀತಾ ಇದೆ. ಅದು ಬಹುಶಃ ಅದನ್ನು ನೇತೃತ್ವ ವಹಿಸಿ ನಡೆಸಿಕೊಡ್ತಾ ಇರುವವರು ಕ್ಷೇತ್ರದ ಆತ್ಮೀಯರಾದಂತಹ ನಮ್ಮ ನಿವೃತ್ತ ಜಿಲ್ಲಾಧಿಕಾರಿಗಳು, KPSC ಅಧ್ಯಕ್ಷರು, ಹಾಗೆ RTO ಶಾಂಭಟ್ರಂತೆ ಅವರನ್ನು ಕರೆಯುವುದು. ಹನುಮಗಿರಿ ಮೇಳವನ್ನು ಈಗ ನಡೆಸ್ತಾ ಇರತಕ್ಕಂತಹ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ಯಾಮ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀ ಮಠದ ಬಗ್ಗೆ ಹಿಂದಿನ ಸ್ವಾಮೀಜಿ ಮತ್ತು ಈಗಿನ ಸ್ವಾಮೀಜಿಯವರ ನಿರಂತರ ಸಂಪರ್ಕದಲ್ಲಿರುವವರು, ಅವರಿಂದ 2 ಮಾತುಗಳನ್ನು ಕೇಳೋಣ.
2: ನಾನು ಕಳೆದ ಸುಮಾರು 50 ವರ್ಷಗಳಿಂದ ಎಡನೀರು ಮಠದ ಭಕ್ತನಾಗಿ ಶ್ರೀ ಮಠಕ್ಕೆ ಆಗಿಂದಾಗೆ ಬರ್ತಾ ಇರುವವ. ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಪೂರ್ಣ ಆಶೀರ್ವಾದದಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆದಂಥ ಒಬ್ಬ ವ್ಯಕ್ತಿ. ಶ್ರೀ ಮಠದ ವಿಶೇಷ ಅಂದರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಡನೀರು ಮಠದಲ್ಲಿ ನಡೆಯುವಷ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ನಡೆಯುವುದಿಲ್ಲ. ಒಂದರ್ಥದಲ್ಲಿ ಎಡನೀರು ಮಠ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಿಂದಲೇ ಇಲ್ಲಿ ಪ್ರತಿ ವರ್ಷ ಅವರ ಚಾತುರ್ಮಾಸ ಸಂದರ್ಭದಲ್ಲಿ ಮತ್ತು ವರ್ಷ ಪೂರ್ತಿ ಯಕ್ಷಗಾನ, ಸಂಗೀತ, ಸಾಹಿತ್ಯ ಮುಂತಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾಕಾಲ ನಡೆಯುತ್ತಾ ಇತ್ತು. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಯಕ್ಷಗಾನ ಸಪ್ತಾಹಗಳು, ತಾಳಮದ್ದಳೆ ಸಪ್ತಾಹಗಳು, ಬಯಲಾಟ ಸಪ್ತಾಹಗಳು ಕೂಡ ನಡೆದಿದೆ. ಈಗ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಕೂಡ ಅವರ ತೃತೀಯ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ದಾರೆ. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಈಗ ನಡೆಯುತ್ತಿರುವಂಥ ಯಕ್ಷಗಾನ ಕಾರ್ಯಕ್ರಮ ಕೂಡ ಒಂದು. ಯಕ್ಷಗಾನ ಕಳೆದ ವರ್ಷ ಸಪ್ತಾಹ ಕಾರ್ಯಕ್ರಮ ನಡೆದಿದೆ, ತಾಳಮದ್ದಳೆ ಸಪ್ತಾಹ. ಈ ವರ್ಷ ಅಷ್ಟಾಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನ ತಾಳಮದ್ದಳೆಯ ಇತಿಹಾಸದಲ್ಲಿ ಎಡನೀರು ಮಠದ ಉಲ್ಲೇಖ ಬರಲೇಬೇಕು. ಎಡನೀರು ಮಠದಲ್ಲಿ ಬಹಳಷ್ಟು ದಾಖಲಿಸಲ್ಪಡಬೇಕಾದಂಥ ಯಕ್ಷಗಾನ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿ ನಡೆದ ತಾಳಮದ್ದಳೆಗಳಲ್ಲಿ ನಡೆದಂಥ ಚರ್ಚೆಗಳಿರ್ಬೋದು, ಸಂವಾದಗಳಿರ್ಬೋದು, ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳು ನಡೆದಂಥ ಒಂದು ಕೇಂದ್ರ ಶ್ರೀ ಎಡನೀರು ಮಠ. ಕೇಶವಾನಂದ ಭಾರತಿ ಸ್ವಾಮಿಗಳು ಯಾವ ರೀತಿ ಮಠವನ್ನು ಮುನ್ನಡೆಸ್ತಾ ಇದ್ದರೋ ಅದೇ ರೀತಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಾಮಿಗಳು ಕೂಡ ಮಠವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಶವಾನಂದ ಭಾರತಿಗಳು ಭಾರತೀಯ ಸ್ವಾಮೀಜಿಯವರು ತಾವು ಸ್ವತಃ ಕಲಾವಿದರಾಗಿದ್ದರು. ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತಿಕೆಯನ್ನು ಕೂಡ ಮಾಡ್ತಾ ಇದ್ದರು, ಸಂಗೀತವನ್ನು ಕೂಡ ಹಾಡ್ತಾ ಇದ್ದಂಥ ಒಬ್ಬ ಯತಿವರ್ಯರವರು. ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಯಂ ಕಲಾವಿದರಲ್ಲದಿದ್ದರೂ ಕೂಡ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಮಠದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಎಂಬುದನ್ನು ಚೆನ್ನಾಗಿ ತಿಳಿದವರು. ಅದೇ ರೀತಿ ತಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಈ ತೃತೀಯ ಚಾತುರ್ಮಾಸದಲ್ಲಿ ಈ ವರ್ಷ 3 ತಿಂಗಳ ಕಾಲ ಈ ಚಾತುರ್ಮಾಸ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಕೇವಲ ಯಕ್ಷಗಾನಕ್ಕೆ ಮಾತ್ರ ಕಾರ್ಯಕ್ರಮಗಳು ಸೀಮಿತ ಅಲ್ಲ, ಮಠದಲ್ಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರು ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಡೆಸಿದಂಥ ಒಂದು ಕಾನೂನು ಹೋರಾಟ. ಅದು ನಮ್ಮ ದೇಶದ ಚರಿತ್ರೆಯಲ್ಲಿಯೇ ದಾಖಲಿಸಲ್ಪಟ್ಟಂಥ ಒಂದು ಕೇಸ್ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹೂಡಿದಂಥ ದಾವೆಯಲ್ಲಿ ಅವರು ಜಯಶಾಲಿಗಳು ಆಗಿದ್ದಾರೆ. ನಮ್ಮ ಸಂವಿಧಾನವನ್ನು ರಕ್ಷಿಸುವಲ್ಲಿಯೂ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದವರು. ಈ ರೀತಿ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಿಯನ್ನು ಹೊಂದಿದಂಥ ಮಠ ಎಡನೀರು ಮಠವಾಗಿದೆ. ಈ ಮಠದ ಭಕ್ತನಿಗೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ನಾನು ಎಲ್ಲರಲ್ಲಿಯೂ ಒಂದು ವಿನಂತಿಯನ್ನು ಮಾಡಿಕೊಳ್ಳುವುದೆಂದರೆ, ತಾವು ಕೂಡ ಶ್ರೀ ಮಠದ ಮಠಕ್ಕೆ ಆಗಮಿಸಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಪೂಜ್ಯ ಸ್ವಾಮೀಜಿಯವರ ಮಂತ್ರಾಕ್ಷತೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ.
0: ಈಗ ಮಹಾಸಂಸ್ಥಾನದ ವಾರ್ಷಿಕೋತ್ಸವದ ವಾರ್ಷಿಕ ಜಾತ್ರೆ ಇತ್ಯಾದಿಗಳು ಉಂಟಾ?
1: ಹೌದು, ಇಲ್ಲಿ ನಮಗೆ ವಾರ್ಷಿಕ ಜಾತ್ರೆ ಇದೆ. February 12-16 ಬರ್ತಾರೆ. ಅದು ಬಹಳ ಅಪರೂಪದಲ್ಲಿ 13-17 ಆಗ್ತದೆ. ಅದು ನಮ್ಮ ವಿಷ್ಣುಮಂಗಲ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಅದು ಇಲ್ಲಿಯ ಮುಖ್ಯ ಜಾತ್ರೆ, ಮಠದ ಮುಖ್ಯ. ಮತ್ತು ಬಾಕಿ ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಅದರ ಸಂಪ್ರದಾಯದ ಹಾಗೆ ಆಗ್ತದೆ. ಮಠದ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವರ ಆರಾಧನೆ. ಈಗ ನಾವು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಆರಾಧನೆ, ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ಈಶ್ವರಾನಂದ ಭಾರತಿ ಸ್ವಾಮಿಗಳ ಆರಾಧನೆ. ಆರಾಧನೆ ಮುಖ್ಯವಾದಂಥ ಕಾರ್ಯಕ್ರಮ. ಅವತ್ತು ತುಂಬ ಜನ ಸೇರ್ತಾರೆ, ಇಲ್ಲಿ ಬರ್ತಾರೆ. ಮತ್ತು ವಿಷ್ಣುಮಂಗಲದ ಜಾತ್ರೆ ನಮಗೆ ಊರಿನ ಜಾತ್ರೆ ಅದು. ಯಾಕೆಂದರೆ ನಮ್ಮ ಮಠಕ್ಕಿಂತಲೂ ಪುರಾತನವಾದ ದೇವಸ್ಥಾನ ವಿಷ್ಣುಮಂಗಲ. ಇಲ್ಲಿಂದ ನೀವು ಮಠದಿಂದ ಒಂದು 200 ಮೀಟರ್ ದೂರದಲ್ಲಿದೆ ಅದು. ಅಲ್ಲಿ ಕೂಡ ಹಾಗೆ ವಿಷ್ಣು ಮತ್ತು ದಕ್ಷಿಣಾಮೂರ್ತಿ. ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಠದ ಇತಿಹಾಸವನ್ನು ಕೂಡ ಹೇಳ್ತೇನೆ. ಅದೇ ಶಂಕರಾಚಾರ್ಯ ಕಾಲದಲ್ಲಿ ತ್ರಿಶೂರಿನಲ್ಲಿ ಹುಟ್ಟಿಕೊಂಡಂಥ ಮಠ. ಶಂಕರಾಚಾರ್ಯ ಮುಖೇಶ್ವರಾದಂಥ ತೋಟಕಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಮಠ. ಅಲ್ಲಿ ಶಂಕರಾಚಾರ್ಯರ ಹತ್ರ ಅವರ ತಾಯಿಯವರ ಅಂತ್ಯಕಾಲದಲ್ಲಿ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ. ಆ ನಂತರದಲ್ಲಿ ಅವರ ತಪಶಕ್ತಿಯಲ್ಲಿ ತಾಯಿಯವರ ಶುಶ್ರೂಷೆಯನ್ನು ಮತ್ತು ಅಂತ್ಯಕ್ರಿಯೆಯನ್ನೆಲ್ಲ ಅವರು ಮಾಡಿದಾಗ ಇಲ್ಲಿ ಜನಗಳಿಗೆ ಅವರ ಶಕ್ತಿ ಗೊತ್ತಾಯಿತು. ಅವರೆಲ್ಲರೂ ನಿವೇದಿಸಿಕೊಂಡ್ರು ನೀವು ಇಲ್ಲಿ ಮಠ ಮಾಡಬೇಕು ಅಂತ ಹೇಳಿದರು ಕೇರಳದಲ್ಲಿ. ಆಗ ಶಂಕರಾಚಾರ್ಯ ಹೇಳಿದರು, ನಾನು 4 ಆಮ್ನಾಯ ಮಠಗಳನ್ನು 4 ದಿಕ್ಕುಗಳಲ್ಲಿ ಮಾಡಾಯಿತು, ಇನ್ನು ನಾನು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆ 4 ಶಿಷ್ಯರಲ್ಲಿ ನಿಮ್ಮ ಮಠವನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹಾಗೆ 4 ಶಿಷ್ಯರಲ್ಲಿ ಹುಟ್ಟಿಕೊಂಡು ತೋಟಕಾಚಾರ ಪರಂಪರೆಯಲ್ಲಿ ಹುಟ್ಟಿಕೊಂಡಂಥ ಮಠ ನಮ್ಮದು. ಮೂಲತಃ ತ್ರಿಶೂರಿನಲ್ಲಿ ಹುಟ್ಟಿಕೊಂಡದ್ದು ಈ 4 ಮಠಗಳು ಕೂಡ. ಯಾವುದೋ ಕಾಲದಲ್ಲಿ ಅಲ್ಲಿಯ ಸ್ವಾಮಿಗಳು ಅಲ್ಲಿಂದ ಹೊರಟು ಕಾಶಿಯಾತ್ರೆಗೆ ಹೊರಟು ಹಾಗೆ ನಮ್ಮ ಮಠ ಈಚೆ ದಕ್ಷಿಣಕ್ಕೆ ಬಂತು. ಹಾಗೆ ಮತ್ತೆ ನಡ್ಕೊಂಡು ಬರೋದು ಎಲ್ಲ ಯಾರಿದ್ದರೂ ಮನುಷ್ಯ ನಡ್ಕೊಂಡು ಹೋಗೋದಾಗ. ಹಾಗೆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಬರುವಾಗ ಚಾತುರ್ಮಾಸ್ಯದ ಸಮಯ ಆಯಿತು. ಹಾಗೆ ನಮ್ಮ ಪರಂಪರೆಯ ಸ್ವಾಮಿಗಳು ಇಲ್ಲಿ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು. ಚಾತುರ್ಮಾಸ್ಯ ಆದ ಮೇಲೆ ಊರಿನವರಿಗೆಲ್ಲ ಸ್ವಾಮಿಗಳ ಮೇಲೆ ತುಂಬ ಅಭಿಮಾನ ಬಂತು. ಅಂದರೆ ಅವರ ರೀತಿಗಳಿಂದ ನೀತಿಗಳಿಂದ ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಅವರನ್ನು ಭಿನ್ನವಿಸಿಕೊಂಡ್ರು, ನೀವು ಹೋಗಬಾರದು, ನೀವು ಇಲ್ಲೇ ಮಠ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ 4 ಮನೆಯವರು ಅಂತ ಇದ್ದಾರೆ ಇಲ್ಲಿಯ ಪ್ರಮುಖರು ಆ ಕಾಲದಲ್ಲಿ. ಅವರೆಲ್ಲ ಸ್ವಾಮಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಈ ಮಠ ಹುಟ್ಟಿಕೊಂಡದ್ದು ಅಂತ
0: ಈ ಜಾಗವನ್ನು ಬಿಟ್ಟು
1: ಇತಿಹಾಸ. ಇವತ್ತಿಗೂ

0: ಸಾವಿರದ 1900
1: ಗವರ್ಮೆಂಟ್ ಆಫ್ ಕೇರಳ ಮತ್ತು
0: ಕೇಶವಾನಂದ ಭಾರತಿ ವರ್ಸಸ್ ಗವರ್ಮೆಂಟ್ ಆಫ್ ಕೇರಳ ಮೊಕದ್ದಮೆ ಹೆಸರು ಹಾಗೆ 1972 ಭೂಮಸೂದೆ ಕಾನೂನು ಹೇಗೆ ಏನು ಬಂತು ಅಷ್ಟೊತ್ತಿಗೆ ನಮ್ಮ ಮಠದ ಸಾಧಾರಣ 400-500 acres ಒಕ್ಕಲುಗಳ ಪಾಲಾಗಿ ಹೋಯಿತು. ಮಠಕ್ಕೆ ಆಧಾರವಾಗಿದ್ದಂತಹ ಭೂಮಿಗಳೆಲ್ಲ ಒಕ್ಕಲುಗಳ ಪಾಲಾಗಿತ್ತು. ಹಾಗಿರುವಾಗ ಈ ಭೂಮಸೂದೆಯನ್ನು ತಂದದ್ದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ನ ಮೂಲಭೂತ ಆಶಯಗಳನ್ನು ಬದಲು ಮಾಡಿಕೊಂಡು ಭೂಮಸೂದೆ ತಂದದ್ದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹುಟ್ಟಿ ಈಗ 75 ವರ್ಷ ಆಯ್ತಲ್ಲ.
1: ಹೌದು,
0: 75 ವರ್ಷದಲ್ಲಿ ಸುಮಾರು 140 ಹೆಚ್ಚು ಅಮೆಂಡ್ಮೆಂಟ್ಗಳಾಗಿದೆ. ಯಾಕೆಂದರೆ 2/3 ಮೆಜಾರಿಟಿ ಇದ್ದರೆ, 3/2 ಮೆಜಾರಿಟಿ ಇದ್ದರೆ ಯಾವುದೇ ಅಮೆಂಡ್ಮೆಂಟನ್ನು ಮಾಡಬಹುದು ಕಾನ್ಸ್ಟಿಟ್ಯೂಷನಲ್ಲಿ. ಆದರೆ ಸ್ವಾಮೀಜಿಯವರು ಇದರ ವಿರುದ್ಧವಾಗಿ ಹೋಗಿ ಆ ಕೇಸು ಐತಿಹಾಸಿಕವಾಗಿ ದಾಖಲಾಯಿತು. ಇವತ್ತು ಕಾನೂನಿನ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ಉಳಿದಿದೆ.
1: ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರೆಫರೆನ್ಸ್.
0: ಹೌದು, ರೆಫರೆನ್ಸ್ ಅಂದ್ರೆ ನಿಮಗೆ ಆ ಕೇಸಿನ ರೆಕಾರ್ಡ್ ಅನ್ನು ಇವತ್ತಿನ ಯಾವ ಕೇಸ್ ಮುರಿಲಿಲ್ಲ. 13 ಜಡ್ಜಿಗಳು ಫುಲ್ ಬೆಂಚ್ ತೀರ್ಪು ಬರೆದಂತಹ ಕೇಸು. ಅದರ ಹೊರತಾಗಿ 68 ಸತತವಾಗಿ ವಾದ ನಡೆದಂಥ ಕೇಸು. ನಿಮಗೆ ಅಷ್ಟು ದೀರ್ಘವಾಗಿ ನಡೆದಲ್ಲಿ ಕೇಶವಾನಂದ ಭಾರತಿ ಕೇಸ್ ಪ್ರಥಮ, ಆನಂತರದಲ್ಲಿ ಆಧಾರ್ ಕೇಸು, ಆನಂತರದಲ್ಲಿ ರಾಮಜನ್ಮಭೂಮಿ ಕೇಸು, ಈ ಥರ 3 ಕೇಸುಗಳು ಈಗಿರೋದು. ಕೇಶವಾನಂದ ಭಾರತಿ ಕೇಸು ಅದರಲ್ಲಿ ತುಂಬ ದೀರ್ಘವಾಗಿ ನಡೆದದ್ದು. ಆ ರೀತಿಯಿಂದ ಎಲ್ಲ ದಾಖಲೆಗಳನ್ನು ಹೊಂದಿಕೊಂಡು ಅದರ ಫಲಶ್ರುತಿ ಏನು ಬಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ಅಂದರೆ ಸಂವಿಧಾನಗಳು ನಿಮಗೆ ಬದಲು ಮಾಡಿದೆ ಅಂತ, ಅದರಲ್ಲಿ ನೀವು ಅಮೆಂಡ್ಮೆಂಟ್ಗಳು ಅಂತ ಬದಲಾವಣೆಗಳನ್ನು ತಂದರೂ ಕೂಡ ಅದರ ಮೂಲಭೂತ ಆಶಯಗಳೇನಿವೆ ಅದನ್ನು ಯಾವತ್ತಿಗೂ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವರ್ಡಿಕ್ಟ್ ಅದರಿಂದ ಬಂತು. ಆದ್ದರಿಂದ ಇವತ್ತು ನಿಮಗೆ ಬಹುಶಃ ಸಂವಿಧಾನ ಉಳಿದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ.
1: ಖಂಡಿತ.
0: ಯಾಕಂದರೆ ಇಲ್ಲದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಪಕ್ಷಗಳು ಬರಲಿ, ಆ ಪಕ್ಷಗಳ ಅಭಿರುಚಿಗೆ ಸರಿಯಾಗಿ ಅಲ್ಲಿ ಕಾರ್ಯಗಳು ನಡೆಯೋದು.
1: ನ್ಯಾಯಪಂಡಿತರು ಕೂಡ ಬಹಳ
0: ತುಂಬ ಇವತ್ತು ಕಾನೂನು ವಿದ್ಯಾರ್ಥಿಗಳು ಕೇಶವಾನಂದ ಭಾರತಿ ಮೊಕದ್ದಮೆಯನ್ನು ಕಲಿಯದೆ ಅವನಿಗೊಬ್ಬ ಕಾನೂನು ಪದವಿಯನ್ನು ಅವನಿಗೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ. ಸ್ವಾಮಿಗಳಿಗೆ ಅದರ ಮಹತ್ವ ಅಷ್ಟು ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅದು ಗೊತ್ತಾಗ್ತದೆ. ಯಾಕಂದರೆ ನಮಗೆ ಟೆಕ್ನಿಕಲಿ ಅದರದ್ದು ತಾಂತ್ರಿಕವಾಗಿ ಅದರ ಜ್ಞಾನ ಇಲ್ಲ. ಅದೊಬ್ಬ ಲಾಯರಿಗೆ ಗೊತ್ತಾದಾಗ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ಹೊರಗಿಂದ ಮಾತಾಡುವಾಗ ನಮಗೆ ಅದರ ಮಹತ್ವ ಏನಂತ ಗೊತ್ತಾಗ್ತದೆ. ಇವತ್ತಿಗೆ ಈಗ ಈ ವರ್ಷಕ್ಕೆ 50 ಆಯಿತು ಆ ಕೇಸಿಗೆ
1: ಅಲ್ಲ
0: ವಿಧಿ ಬಂದು. ಹಾಗೆ ನಾನು ಆ ಬಗ್ಗೆ ಒಂದು ಒಳ್ಳೆ ಒಂದು ಸೆಮಿನಾರು ಒಂದು ಇವೆಂಟ್ ಮಾಡಬೇಕು ಅಂತ ನಾನು ಹೊರಟಿದ್ದೇನೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಮತ್ತು ನಮ್ಮ ಕೇರಳ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಕರೆದು ಮಾಡಬೇಕು ಅಂತಿದ್ದೇನೆ. ಮೊನ್ನೆ ಕೇರಳ ಹೈಕೋರ್ಟ್ ನ್ಯಾಯಾಧೀಶರಾದಂಥ ನಗರೇಶ್ ನಾಯ್ಕ್ ಬಂದಿದ್ದರು. ಅವರನ್ನು ನಾನು ಸ್ಟೇಜಿನಲ್ಲಿ ಒಂದು 2 ಮಾತಾಡಿಸಿದೆ. ಅವರು ಈ ಕೇಸ್ ನಮಗೆ ತುಂಬ ಸರಳವಾಗಿ ನಮಗೆಲ್ಲ ಅರ್ಥ ಆಗುವಾಗಿ ಅದರ ಬಗ್ಗೆ ಅವರೊಂದು ವಿವರಣೆ ಕೊಟ್ಟರು.

ಸ್ವಾಮೀಜಿಯವರೇ, ಬಹಳ ಸರಿಯಾದ ಒಂದು ಸಮಯದಲ್ಲಿ ತಾವು ಪೀಠಗ್ರಹಣ ಮಾಡಿದ್ದೀರಿ. ಬಹುಶಃ ಈಗ ಕೇರಳ ಸರ್ಕಾರದ ಒಂದು ವ್ಯವಸ್ಥೆಗಳು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಗಳು, ಈಗ ಕರ್ನಾಟಕಕ್ಕೆ ಕೇರಳ ಈ ಕಾಸರಗೋಡು ಸೇರಬೇಕು ಎನ್ನುವಂಥ ಹಕ್ಕೊತ್ತಾಯಗಳು ಹಿಂದಿನಿಂದಲೂ ಇತ್ತು. ಬಹುಶಃ ಹಿರಿಯ ಸ್ವಾಮೀಜಿಯವರು ಕೂಡ ಅದಕ್ಕೆ ತಮ್ಮ ಧ್ವನಿಗೂಡಿಸಿದ್ದು ಕೂಡ ಉಂಟು. ಆದರೆ ಅದು ಹಾಗೆ ಉಳಿದಿದೆ. ಈಗ ಸರ್ಕಾರದ ನೀತಿ ನಿಯಮಗಳು ಏನೇ ಇರಲಿ,

0: ಆದರೆ ಒಬ್ಬ ಸ್ವಾಮೀಜಿಯಾಗಿ ಸನಾತನವಾದಂತಹ ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಅದಕ್ಕೆ ರಾಜ್ಯ ದೇಶ ಭಾಷೆ ಈ ಒಂದು ಪರಿಭೇದ ಖಂಡಿತ ಇಲ್ಲ. ಈ ನಿಟ್ಟಿನಲ್ಲಿ ಬಹುಶಃ ಈಗ ಒಂದು 3 ವರ್ಷ ಆಯಿತು ನೀವು ಅಧಿಕಾರ ಗ್ರಹಣ ಮಾಡಿಕೊಂಡು, ತಾವು ಈಗ 50ರ ಗಡಿಯನ್ನು ದಾಟಿದವರು, ಇನ್ನು ಮುಂದೆ ಅನೇಕ ಯೋಜನೆಗಳು ತಮ್ಮಲ್ಲಿರ್ಬೋದು, ಬಹಳ ಪ್ರಮುಖವಾಗಿ ಇಂಥದ್ದಾಗಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಹೇಗೆ?
1: ಅಂದರೆ ಮಠ ಮೊದಲಿಂದಲೂ ಕನ್ನಡ ಸಂಸ್ಕೃತಿಗೆ, ಕನ್ನಡಕ್ಕೆ ಬಹಳ ಕೊಡುಗೆ ನೀಡ್ತಾ ಇದೆ. ಅದು ಹಿಂದೆ ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ನನಗೆ ಈಗಾಗಲೇ ಹೇಳಿದೆ ಕನ್ನಡ ಮಾಧ್ಯಮದ ಕುರಿತು. ಇವತ್ತು ನೋಡಿ, ಇವತ್ತಿಗೆ 90 ದಿವಸದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ, ಅದರಲ್ಲಿ 99% ಕೂಡ ನಡೆಯುವುದು ಕನ್ನಡದ ಕಾರ್ಯಕ್ರಮ, ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಆ ರೀತಿಯಲ್ಲಿ ಇವತ್ತು ಕನ್ನಡ ಶಾಲೆಯನ್ನು ನಾವು ಮಠದಲ್ಲಿ ನಡೆಸ್ತಾ ಇದ್ದೇವೆ, ಅದು ಹಾಗೆ ಮುಂದುವರಿತದೆ. ದುರಂತ ಅಂದರೆ ನಮಗೆ ಕನ್ನಡ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ, ಅದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಕೂಡ ಕನ್ನಡದಲ್ಲೇ ಕಲಿತದ್ದು, ಕನ್ನಡದ ಅಭಿಮಾನಿಗಳು. ನಿಮಗೆ ನಾನು ಸುಮ್ಮನೆ ಒಂದು ಸಣ್ಣ ವಿಷಯ ಆದರೂ ಹೇಳ್ತೇನೆ ಏನಂದರೆ, ನನ್ನ ಪೂರ್ವಾಶ್ರಮದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಸೈನ್ ಆಗ್ತಿದ್ದೆ, ನಾನು ಸ್ವಾಮಿಗಳಾದ ಮೇಲೆ ಸಚ್ಚಿದಾನಂದ ಭಾರತಿಯಿಂದ ಕನ್ನಡದಲ್ಲಿ ಹಾಕ್ತಿದ್ದೆ. ನಾನು ಸಾಧಾರಣ ಎಲ್ಲರೂ ತುಳು ಅಥವಾ ಸಂಸ್ಕೃತ ಈ ಥರ ಹಾಕ್ತಾರೆ, ನಾನು ಸಂಸ್ಕೃತ ಇದರಲ್ಲಿ ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ನಮಗೊಂದು ಒಂದು ಧೈರ್ಯ ಬರಲಿಕ್ಕೆ ಕಾಸರಗೋಡಲ್ಲಿ ಇದ್ದುಕೊಂಡು, ರಾಜಕೀಯ ಕಾರಣಗಳಿಂದಾಗಿ ಕಾಸರಗೋಡು ಇನ್ನು ಕರ್ನಾಟಕಕ್ಕೆ ಸೇರಲಿಕ್ಕೆ ಅದು ಏನು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ, ಅದರ ಅದಕ್ಕೆ ಅದರದ್ದೇ ಆದಂಥ ತಾಂತ್ರಿಕವಾದಂಥ ತೊಂದರೆಗಳಿರ್ತದೆ, ಏನಾಗ್ತದೆ ಗೊತ್ತಿಲ್ಲ. ಆದರೆ ಅದು ಭಾವನಾತ್ಮಕವಾಗಿ ಕಾಸರಗೋಡು ಕರ್ನಾಟಕದೊಂದಿಗೆ ಗುರುತಿಸಿಕೊಳ್ಬೇಕು, ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂಬಂಧ ಆದರೂ ಕಾಸರಗೋಡು ಕರ್ನಾಟಕದೊಂದಿಗೆ ಅದು ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಬಹಳ ಕನ್ನಡಿಗರು ಕಮ್ಮಿ ಆಗ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳ ನಿಮಿತ್ತ ಇರ್ಬೋದು ಅಥವಾ ಇಲ್ಲಿಯ ಪರಿಸ್ಥಿತಿಯ ನಿಮಿತ್ತ ಇರ್ಬೋದು, ವಾತಾವರಣದ ನಿಮಿತ್ತ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಕಾಸರಗೋಡಲ್ಲಿ ಕನ್ನಡ ಹಿಂದಿನ ವೈಭವವನ್ನು ಕಾಣಬೇಕು, ಕನ್ನಡಿಗರು ಕನ್ನಡಿಗರಾಗಿಯೇ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಭಾಷೆಗಳಲ್ಲಿ ನಮಗೇನು ಯಾವುದೇ ವಿರೋಧ ಇಲ್ಲ, ಎಲ್ಲ ಭಾಷೆಗಳು ನಮ್ಮ ದೇಶದ ಭಾಷೆಗಳದು. ನಾವು ಕನ್ನಡವನ್ನು ಪ್ರೀತಿಸ್ತೇವೆ, ಮಲಯಾಳವನ್ನು ಪ್ರೀತಿಸ್ತೇವೆ ಅಥವಾ ಹಿಂದಿಯನ್ನು ಪ್ರೀತಿ ಎಲ್ಲವನ್ನು ಪ್ರೀತಿಸ್ತೇವೆ. ನಮಗೆ ನಮ್ಮದೇ ಆದಂಥ ಒಂದು ಮಾತೃಭಾಷೆ ಅಂತ ಇರ್ತದೆ, ಅದನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೇವೆ.
0: ಪೂಜ್ಯ ಸ್ವಾಮೀಜಿಗಳೇ, ತುಂಬ ವಿಚಾರಗಳು ತಮ್ಮಿಂದ ಬಂತು. ಬಹುಶಃ ಈಗ ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಆಶ್ರಯ ತಾಣವಾಗಿರತಕ್ಕಂತಹ ಒಂದು ಶ್ರೀಮಠ. ಇದರಲ್ಲಿ ಈಗ ತಾವು ಮಾಡ್ತಿರುವಂಥ ಕೆಲಸ ಕೂಡ ಅದೇ, ಹಿರಿಯರ ಪರಂಪರೆಯನ್ನು ಮುಂದುವರಿಸುವುದು, ಅದರ ಜೊತೆಗೇನೆ ಹೊಸ ಸಮಾಜಕ್ಕೆ ಬೇಕಾದದ್ದನ್ನು ಕೊಡುವಂಥ ಒಂದು ಪ್ರಯತ್ನ. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರುವಂಥದ್ದು ಕಲಾಸಾರಂಗದಲ್ಲಿ. ಈಗ ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಒಂದು ಆಧ್ಯಾತ್ಮದ ಒಂದು ಅನುಸರಣೆ ಅಥವಾ ಧಾರ್ಮಿಕವಾದಂಥ ಚಿಂತನೆ, ಈಗಿನ ಮಕ್ಕಳಿಗೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಬೇರೆ ಬೇರೆ ಒತ್ತಡಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕವಾದಂಥ ಶಾಂತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಎಳೆಯ ತಲೆಮಾರಿಂದ ನಮಗೆ ಆಗಬೇಕು. ಆ ಬಗ್ಗೆ ಏನು ಹೇಳ್ತೀರಿ ತಾವು?
1: ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾನೆ, ಸ್ವಧರ್ಮಿ ನಿಧನಂಶಯ ಅಂತ. ಯಾಕಂದರೆ ನಮ್ಮ ಧರ್ಮದಲ್ಲಿ ನಾವು ಬಾಳಬೇಕು, ಹಾಗೆ ಅಂತೇಳಿ ಇತರ ಮತಗಳನ್ನು ನಾವು ದ್ವೇಷಿಸಬೇಕು ಅಂತ ಅದು ದೇವರು ಹೇಳೋದಿಲ್ಲ, ನಾವು ಹೇಳೋದಿಲ್ಲ. ನಾವು ಇತರ ಮತದವರನ್ನು ನಾವು ಪ್ರೀತಿಸಿಕೊಂಡು ನಮ್ಮ ಧರ್ಮ ನಮಗೆ ಮುಖ್ಯ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ನಮ್ಮ ಧರ್ಮದಲ್ಲಿ ಇದ್ದುಕೊಂಡು ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡಿಕೊಂಡು ಇತರ ಮತದವ್ರನ್ನು ಕೂಡ ನಾವು ಪ್ರೀತಿಸಿಕೊಂಡು ಆ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅದು ವಿಶ್ವಗುರು ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ದೇವಧರ್ಮ ದೇಶ ಧರ್ಮ ಅಂತ, ನಾವು ದೇವರನ್ನು ನಮ್ಮ ಧಾರ್ಮಿಕವಾದ ನಂಬಿಕೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತೇವೆ ಅದೇ ರೀತಿಯಲ್ಲಿ ನಾವು ರಾಷ್ಟ್ರವನ್ನು ಕೂಡ ಗೌರವಿಸಬೇಕು ಮತ್ತು ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಆಗ ಮಾತ್ರ ರಾಷ್ಟ್ರ ಇನ್ನಷ್ಟು ಸದೃಢ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದರೆ ಇವತ್ತು ರಾಷ್ಟ್ರವನ್ನು ಪ್ರೀತಿಸಿದರೆ ಅಥವಾ ರಾಷ್ಟ್ರದ ಬಗ್ಗೆ ಮಾತಾಡಿದರೆ ಅದಕ್ಕೆ ಏನೋ ಒಂದು ಅರ್ಥ ಬರುವ ಒಂದು ಕಾಲ ಬಂದಿದೆ ಈಗ. ಹಾಗಿರುವಾಗ ಅದಲ್ಲ, ನಾವು ದೇವರನ್ನು ಪ್ರೀತಿಸಿದ ಹಾಗೆ ದೇಶವನ್ನು ಕೂಡ ಪ್ರೀತಿಸಬೇಕು. ಆ ರೀತಿಯಲ್ಲಿ ಮುಂದಿನ ಜನಾಂಗ ಮುಂದುವರಿಬೇಕು ಮತ್ತು ಅವರವರ ಧರ್ಮದ ಬಗ್ಗೆ, ಅವರವರ ಯುವ ಪೀಳಿಗೆಗೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕು ಮತ್ತು ಅದರ ಅರಿವು ಬೇಕು. ಆಗ ನಮ್ಮ ಸಮಾಜದಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ. ಯಾಕೆಂದರೆ ನಾವು ಈಗ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ತೇವೆ, ಒಂದ ಚಿಕ್ಕ ಮಕ್ಕಳು ಇಲ್ಲದಿದ್ದರೆ ಒಂದು 50 ವರ್ಷ ಆದಮೇಲದವರು ಅಥವಾ 40 ವರ್ಷ ಆದಮೇಲೆ ಒಂದು 20 ವರ್ಷ 15 ವರ್ಷದವರು 30 ವರ್ಷದವರೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ.
0: ಹೌದು,
1: ಖಂಡಿತವಾಗಿ ಅವರು ಇದರಲ್ಲೇ ಪಾಲ್ಗೊಳ್ಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಗಳು, ನಮ್ಮ ಧಾರ್ಮಿಕ ಅರಿವುಗಳು ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ ಪಂಚಾಂಗ ಹೇಳೋದು ನಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ನಮ್ಮ ಕಲಾ ಸಾಂಸ್ಕೃತಿಕ ಶ್ರೀಮಂತಿಕೆಗಳು.
0: ಖಂಡಿತ
1: ಅದೆರಡನ್ನೂ ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಆ ರೀತಿಯಲ್ಲಿ ನಾವು ಈಗಿನ ಯುವಜನತೆಗೆ ನಮ್ಮ ಸಂದೇಶ ಅಂದರೆ ಜಾಗೃತರಾಗಬೇಕು ಈ ವಿಷಯಗಳಲ್ಲಿ, ಧರ್ಮದ ಮತ್ತು ರಾಷ್ಟ್ರದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು, ಅದರ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು. ಆಗ ಖಂಡಿತವಾಗಿ ನಮ್ಮ ದೇಶ, ಭಾರತ ದೇಶ ವಿಶ್ವಗುರು ಆಗ್ತದೆ.
0: ತುಂಬ ಧನ್ಯವಾದಗಳು ಸ್ವಾಮೀಜಿ. ಬಹುಶಃ ಇಂಥ ವಿಚಾರಗಳೆಲ್ಲ ತಮ್ಮಂಥವರ ಬಾಯಿಂದಲೇ ಬರಬೇಕು. ಶಂಖದಿಂದಲೇ ತೀರ್ಥ ಬಂದಾಗ ಸ್ವಲ್ಪ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಿಮ್ಮ ಜೊತೆಗೆ ಮಾಡಿರುವಂತಹ ಈ ಒಂದು ಸಂವಾದ ಏನಿದೆ ಅದು ಅನೇಕರಿಗೆ ಒಂದು ಪ್ರಚೋದನಾತ್ಮಕವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಗಡಿನಾಡಿನ ಈ ಒಂದು ಭಾಗದ ಶ್ರೀ ಮಠಕ್ಕೆ ಬಂದು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗಾಗಿ ನೀವು ಕೊಟ್ಟದ್ದಕ್ಕೆ ಬೇಕಾಗಿ ವಿಶೇಷವಾಗಿ ಸಾರಂಗದ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಶ್ರೋತೃವರ್ಗದ ಪರವಾಗಿ ತಮಗೆ ಪ್ರಣಾಮಗಳು.
1: ನಿಮ್ಮ ಸಾರಂಗ ಇದರ ವಾಹಿನಿಯ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ. ಖಂಡಿತವಾಗಿ ನಮಗೊಂದು ಹೆಮ್ಮೆ ವಿಷಯ. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿಯ ಒಂದು ಪ್ರಜೆಗಳಾಗಿ ನಮಗೆ ನಿಮ್ಮ ವಾಹಿನಿಯ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ನಿಮ್ಮ ವಾಹಿನಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಕೆಲಸಗಳನ್ನು ಮಾಡಲಿ, ವಾಹಿನಿಗೆ ಇನ್ನಷ್ಟು ಹೆಸರು ಬರಲಿ ಅಂತ ನಮ್ಮ ಹಾರೈಕೆ.
0: ತುಂಬ ಧನ್ಯವಾದಗಳು ಶ್ರೋತೃಗಳೇ. ಪೂಜ್ಯ ಪರಮ ಪೂಜ್ಯರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಚಾತುರ್ಮಾಸ್ಯದ ಈ ವೇಳೆಯಲ್ಲಿ ಕಲಾ ಕಾರ್ಯಕ್ರಮಗಳು ನಿರಂತರ ಒಂದು ಸಮಾರಾಧನೆ ರೀತಿಯಲ್ಲಿ ಇಲ್ಲಿ ನಡೆಯುತ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಂಥ ಕಲಾವಿದರನ್ನು ಗೌರವಿಸಿಕೊಂಡು ಎಲ್ಲರನ್ನು ಮಾತಾಡಿಸಿಕೊಂಡು ಭಕ್ತರಿಗೂ ದರ್ಶನವನ್ನು ಕೊಟ್ಟುಕೊಂಡು ಆ ಮೂಲಕ ಎಲ್ಲರ ಒಂದು ಸ್ವಾಮೀಜಿಯಾಗಿ ಇರತಕ್ಕಂಥವರು ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ಅವರಿಗೆ ಸಮಸ್ತ ನಮ್ಮ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಸಾರಂಗ ಬಳಗದ ಎಡ್ವರ್ಡ್ ಲೋಬಾ ಅವರಿದ್ದಾರೆ, ಹಾಗೆ ಕ್ಷೇತ್ರದ ಆಡಳಿತಾಧಿಕಾರಿಯಾದಂಥ ರಾಜೇಂದ್ರ ಕಲ್ಲೂರಾಯರಿದ್ದಾರೆ, ನಮ್ಮ ಆತ್ಮೀಯರಾದ ಕಲಾವಿದರು ಹರಿದಾಸರು ಟಿ ವಿ ರಾವ್ ಪೇಜಾವರವರು ಕೂಡ ಇದ್ದಾರೆ. ಈ ಎಲ್ಲ ಜನರ ಜೊತೆಗೆ ಇವತ್ತು ಸಾಕಷ್ಟು ಕಲಾವಿದರು ಸೇರಿದ್ದಾರೆ, ತುಂಬ ಕಲಾಸಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಒಂದು ರೀತಿಯ ನಿಜವಾದಂಥ ಸತ್ಸಂಗ ಇಲ್ಲಿ ನಡೀತಾ ಇರುವಂಥದ್ದು. ಕಲಾ ಸಾರಂಗಕ್ಕೆ ಬಹಳ ಧನ್ಯತಾ ಭಾವ ಬಂದಿದೆ. ಇದು ನಮ್ಮ ಸ್ವಾಮೀಜಿಯವರ ಮಾತುಗಳು. ಮುಂದಿನ ಕಲಾ ಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ, ನಮಸ್ಕಾರ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಅವ್ರ ಬಗ್ಗೆ ಹೇಳ್ತೀವಿ, ಅವರಿಗೆ ಶೌಚವಿಲ್ಲ, ಆಚಾರವಿಲ್ಲ, ಏನು ಸಿಕ್ಕಿದ್ರೆ ಅದನ್ನು ತಿನ್ನುವರು, ಮಡಿ ಇಲ್ಲ, ಮೈಲಿಗೆ ಇಲ್ಲ, ವರ್ಣಭೇದವಿಲ್ಲ, ಸ್ತ್ರೀಯರೊಡನೆ ಸುಲಭವಾಗಿ ಬರೆಯುವರು, ಮದ್ಯ ಕುಡಿದು ಗಂಡಸರು ಹೆಂಗಸರು ಕುಳಿತು ನೃತ್ಯ ಮಾಡುವರು. ನಾವು ಆಶ್ಚರ್ಯದಿಂದ ನೋಡಿ ಇಂತಹ ಜನಾಂಗದಲ್ಲಿ ಏನಾದರೂ ಒಳ್ಳೆಯದು ಇರಬಹುದೇ ಎಂದು ಆಶ್ಚರ್ಯ ಪಡಬೇಕು. ಅವರಲ್ಲಿ ಏನಾದರೂ ಒಳ್ಳೆಯದಿದೆಯಾ ಅಂತ ನಾವು ಕೇಳ್ತೀವಿ. ಇದು ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಹೇಳ್ತಾರೆ. ಮುಂದೆ ಆ ಸಮನ್ವಯ ದೃಷ್ಟಿ ಬರುವಂಥದ್ದು ಮುಂದಿನ ಸಾಲ. ಎಷ್ಟು ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ, ಇಷ್ಟು ಪ್ಯಾರಾಗ್ರಾಫ್ ಹೇಳಿಬಿಟ್ಟು ಮುಂದೆ. ಇವೆರಡೂ ಬಹಿರ್ದೃಷ್ಟಿ, ಒಳಗೆ ಇರುವುದು ಅಲ್ಲ. ವಿದೇಶಿಯರಿಗೆ ನಮ್ಮ ಸಮಾಜದಲ್ಲಿ ಬೆರೆಯಲು ಅವಕಾಶವಿಲ್ಲ. ನಾವು ಅವರನ್ನು ಮ್ಲೇಚ್ಛರ್ ಅನ್ನುತ್ತೇವೆ, ಅವರು ಕೂಡ ನಮ್ಮನ್ನು ಕಾಳದಾಸರು ಎಂದು ನಿರ್ಕೃಷ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ. ಇಬ್ಬರು ಬೆರೀಲೇ ಇಲ್ಲ, ನಾವು ದೂರ ದೂರ ಕೂತೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಎರಡೂ ದೃಷ್ಟಿಯಲ್ಲಿ ಸತ್ಯವಿದೆ. ಇದು ಕ್ರಾಂತ ದೃಷ್ಟಿ ಅಂತ ಹೇಳುತ್ತೆ. ಎರಡೂ ದೃಷ್ಟಿಯಲ್ಲಿ ಸತ್ಯ ಇದೆ. ಯಾಕಂದರೆ ಒಂದು ಭಾಳ ದೊಡ್ಡ ಪ್ರಶ್ನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ. ಇಷ್ಟು ನಿಷ್ಪ್ರಯೋಜಕರು ಭಾರತದವರಾಗಿದ್ದರೆ, ಪೌರಾತ್ಯರಾಗಿದ್ದರೆ ಅದು ಜನಾಂಗ ಹೇಗೆ ಬದುಕ್ತು? ಏನೂ ಶಕ್ತಿ ಇಲ್ಲದ್ರೆ ಬದುಕೋಕ್ಕಾಗಲ್ಲ ರೀ. ಯಾವುದೋ ಒಂದು ರೋಗ ಬಂದರೆ ಪಟ್ಟು ಹೋಗ್ಬಿಡ್ಬೇಕು. ಏನೂ ಇಲ್ಲ, ಇಲ್ಲಿ ದಾಸ್ಯದಲ್ಲಿದ್ದಾರೆ, ದೀನರಾಗಿದ್ದಾರೆ, ಸತ್ತ ಎಲುಬುಗಳಲ್ಲಿ ಸ್ಮಶಾನ ಇದ್ದಂಗಿದ್ದಾರೆ. ಇದಿಷ್ಟೆಲ್ಲ ಬರೆದಾಗ ಬದುಕಿದ್ರೆ ಹೇಗೆ ಅವರು? ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಒಳಗಿನಿಂದ ಮತ್ತು ಹೊರಗಿನಿಂದ ಇಷ್ಟೊಂದು ದುಃಖ ದಾರಿದ್ರ್ಯಗಳಿಗೆ ತುತ್ತಾದರೂ ಭಾರತೀಯರು ಇನ್ನೂ ಬದುಕಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಬದುಕಿದ್ದಾರೆ ಅಂತ ಹೇಳ್ತಾರೆ, ಬದುಕಿದ್ದಾರೆ. ಇದಕ್ಕೆ ಕಾರಣ, ಜಗತ್ತಿನ ರಕ್ಷಣೆಗೆ ಅವಶ್ಯಕವಾದ ರಾಷ್ಟ್ರೀಯ ಭಾವ ನಮ್ಮಲ್ಲಿ ಇರುವುದು. ನಮ್ಮ ದೇಶ, ನಮ್ಮ ರಾಷ್ಟ್ರ ಅಂತ ಒಂದಿದೆ.

0: रेडियो सारंग 107.8 FM.
1: ಇದು ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ, ಯುರೋಪ್ ದೇಶದವರಲ್ಲಿ ಒಂದು ರಾಷ್ಟ್ರೀಯ ಭಾವವಿದೆ, ಅದಿಲ್ಲದಿದ್ದರೆ ಸಂಸಾರ ಸಾಗುವುದಿಲ್ಲ. ಆದ ಕಾರಣವೇ ಅವರಷ್ಟು ಪ್ರಬಲರಾಗಿರುವುದು. ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡರೆ ಮನುಷ್ಯ ಒಂದು ಕ್ಷಣವಾದರೂ ಬದುಕಿಯಾನೇನು? ಶಕ್ತಿ ಹೋದರೆ ಯಾರು ಬದುಕೋಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಅಲ್ಲಿಯ ವ್ಯಕ್ತಿಗಳ ಸಮಷ್ಟಿ ಮಾತ್ರ. ರಾಷ್ಟ್ರ ಅಂದ್ರೆ ಏನು? ಎಲ್ಲ ಒಟ್ಟು ಎಷ್ಟು ಜನ ಇದ್ದಾರೋ ದೇಶದಲ್ಲಿ, ಆ ಎಲ್ಲರ ವ್ಯಷ್ಟಿ ಸಮಷ್ಟಿ ರೂಪ ಅದು. ಸಾವಿರ ಜನ ಇದ್ದರೆ ಸಾವಿರ ಜನ ಶಕ್ತಿ ಎಲ್ಲ ದೇಶದ ಶಕ್ತಿ ಆಗ್ತದೆ. ಹಾಗೆ ಎಲ್ಲವರ ಸಮಷ್ಟಿ ರೂಪ ಅದು. ಹಠಾತ್ತಾಗಿ ಅದು ನಿಶಕ್ತವಾಗಿ ನಿಷ್ಕರ್ಮವಾದರೆ ರಾಷ್ಟ್ರ ಹೇಗೆ ಬದುಕಬಲ್ಲದು? ಇದು ಬಹಳ ಚಿಂತನೆ ಹಚ್ಚುವಂಥ ಮಾತು. ನನಗಂತೂ ಎಷ್ಟೋ ಸಲ ಅಂತೀವಿ, ನಮ್ಮ ದೇಶದಲ್ಲಿ ಏನು ಪ್ರಯೋಜನ ಇಲ್ಲ ಸರ್ ಅಂತೀವಿ. ಆದರೆ ಅಷ್ಟೋ ವರ್ಷ ನಡ್ಕೊಂಡು ಬಂದಿದೆಯಲ್ಲ. ಯಾವುದೋ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಅಷ್ಟು ಸಾವಿರಾರು ವರ್ಷ ನಡ್ಕೊಂಡು ಬರಬೇಕಾದ್ರೆ ಒಳಗಡೆ ಶಕ್ತಿ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ. ಅದನ್ನು ಹುಡುಕ್ತಾ ಇದ್ದಾರೆ ಅವ್ರು ಶಕ್ತಿ ಏನು ಅಂತ. ಸಾವಿರಾರು ವರ್ಷಗಳಿಂದ ಹಲವು ಬಗೆಯ ಕೋಟಲೆಗೆ ತುತ್ತಾದರೂ ಹಿಂದೂ ಜನಾಂಗ ಏಕನಾಶವಾಗಲಿಲ್ಲ. ಈ ನಮ್ಮ ರೀತಿ ನೀತಿಗಳು ಅಷ್ಟು ಹೀನವಾಗಿದ್ದರೆ ಪ್ರಪಂಚದಿಂದ ಏತಕ್ಕೆ ಇನ್ನೂ ಕಣ್ಮರೆಯಾಗಿ ಬದುಕಿದ್ದಾವೆ? ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ. ತಾವು ಗಮನಿಸಿರಬೇಕು, ನಮ್ಮ ಭಾರತೀಯರು ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ. ದಂಡಯಾತ್ರೆ ಅಂತ ಕರೀತಾ ಇದ್ರು ಉಳಿದವರೆಲ್ಲ, ಭಾರತದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ. ಆದರೆ ನಮ್ಮ ಭಾರತೀಯರು ಆ ಯಾತ್ರೆಯೇ ದಂಡ ಅಂದರು. ಎಲ್ಲಿ ಹೋಗಲಿ, ದಂಡಯಾತ್ರೆ ಎಂದೂ ಮಾಡಲಿಲ್ಲ. ಬೇರೆದವ್ರು ಬಂದರು, ಬೇಕಾದಷ್ಟು ದಂಡಯಾತ್ರೆ ಮಾಡಿದರು. ಅದಕ್ಕೆ ಹೇಳ್ತಾರೆ, ವಿದೇಶಿ ವಿಜಯಿಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನು ಬಿಟ್ಟಿಲ್ಲ. ಇತರ ನಾಗರಿಕ ದೇಶಗಳಲ್ಲಿ ಆದಂತೆ ಹಿಂದೂ ಜನಾಂಗ ಏಕೆ ನಿರ್ನಾಮವಾಗಲಿಲ್ಲ? ಯಾಕೆ ರೋಮ ಬಿದ್ದು ಹೋಯ್ತಲ್ಲ, ಈಜಿಪ್ಷಿಯನ್ ಪರಂಪರೆ ಮಾಯ ಆಗಿ ಹೋಯಿತು. ಆ ಮಾಯನ್ ಒಂದು ವ್ಯವಸ್ಥೆ ಹೋಗ್ಬಿಡ್ತೀವಿ ಗೊತ್ತಿಲ್ಲ. ಮಾಯನ ಕ್ಯಾಲೆಂಡರ್ ಇಟ್ಕೊಂಡು ಪ್ರಳಯ ಅಂತ ಒದ್ದಾಡ್ತಾ ಇದ್ದೀವಿ ನಾವು. ಮಾಯನ್ ಇಲ್ಲ ಈಗ. ಅಂದರೆ ಒಂದು ವ್ಯವಸ್ಥೆ, ಒಂದು ಜನಾಂಗವೇ ಕರಗಿ ಹೋಗ್ಬಿಡ್ತಲ್ಲ. ಆದರೆ ಇದ್ಯಾಕೆ ಆಗಲಿಲ್ಲ? ಭರತಖಂಡ ಜನಶೂನ್ಯವಾದ ಒಂದು ದಂಡಕಾರಣ್ಯವಾಗಿ ಯಾಕೆ ಆಗಲಿಲ್ಲ? ಎಷ್ಟು ಚಿಂತನೆ ಮಾಡುವಂಥ ವಿಷಯ ಅದು. ವಿದೇಶಿಯರು ಅಮೇರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ ದೇಶಗಳಲ್ಲಿ ಮಾಡಿದಂತೆ ಇಲ್ಲಿಗೂ ಬಂದು ಫಲವತ್ತಾದ ಭೂಮಿಯನ್ನೆಲ್ಲ ಏಕೆ ಆಕ್ರಮಿಸಲಿಲ್ಲ?

0: Radio Sarang 107.8 FM.
1: ನೋಡಿ, ಆಸ್ಟ್ರೇಲಿಯಾ ಇದಿರೋದೆಲ್ಲ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ. ಆ ಯಾರ್ಯಾರು ಜನ ಇದ್ರೋ, ತಪ್ಪು ಮಾಡಿದವರು, ಅಪರಾಧಿಗಳನ್ನು ಇಡೋದಕ್ಕೆ ಅಂತ ಒಂದು ಖಂಡ ಮಾಡಿ ಹಾಕಿದ್ದಲ್ಲಿ ಬರೀ ಅಪರಾಧಿಗಳನ್ನು ಕಳಿಸಿದಂಥ ಕಂಡೆಮ್ಡ್ ಪೀಪಲ್ ಅಂತ ಕರಿತೀವಿ, ಅವರಿಗೆಲ್ಲ ಕಳಿಸಿದಂಥ ಒಂದು ರಾಷ್ಟ್ರ ಕೂತ್ಕೊಂಡಿದೆ ಆಸ್ಟ್ರೇಲಿಯಾ. ಅಮೇರಿಕಾ ಕೂಡ ಅದು ಯಾರೂ ಇಲ್ಲ ಅಂತ ವಾಸ್ಕೋಡ ಗಾಮ ಹೋದಾಗ ಅದು ಹೌದಾ ಅನ್ನಿಸ್ಬೇಕು. ಬೇರೆ ಬೇರೆದವ್ರು ಕಂಡು ಹಿಡಿದ್ರಲ್ಲ ಜಗತ್ತುಗಳನ್ನು, ಹೋಗಿ ಉಳ್ಕೊಂಬಿಟ್ರು, ಪೂರ್ತಿ ಉಳ್ಕೊಂಬಿಟ್ರು. ದೊಡ್ಡ ದೊಡ್ಡ ದೇಶಗಳಿಗೆ ಭಾಳ ದೊಡ್ಡ ಇತಿಹಾಸ ಇಲ್ಲ, ಭಾಳದ 200 ವರ್ಷ, 300 ವರ್ಷ, 400 ವರ್ಷ ಇತಿಹಾಸ, ಅದಕ್ಕಿಂತ ಹೆಚ್ಚಿಲ್ಲ. ಎಲ್ಲ ಹೊರಗಿಂದ ಬಂದವರೇ ಅವರು. ಅವರು ಹೇಗೆ ದೇಶವನ್ನು ಆಕ್ರಮಿಸಿ ತಮ್ಮ ದೇಶ ಮಾಡಿಕೊಂಡ್ರು, ನಮ್ಮ ದೇಶ ಯಾಕಾಗಲಿಲ್ಲ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರಪ್ಪ, ಓನ್ಲಿ ವಿವೇಕಾನಂದರೆ ಬರೀಬೇಕು. ಇವತ್ತು ಬರೆದ್ರೆ ಕಾಂಟ್ರವರ್ಸಿ ಆಗ್ಬೋದಾಗಿತ್ತೇನೋ, ಅವರು ಬರೆದು ಚೆನ್ನಾಗಿ ಬರೆದಿದ್ದಾರೆ. ವಿದೇಶಿಯರೇ, ಈ ಮಾತು ನೆನೆಸ್ಕೋಬೇಕು, ನೀವು ಬಲಾಢ್ಯರೆಂಬುದು ಬರೀ ಭ್ರಾಂತಿ. ಭಾರತದಲ್ಲಿಯೂ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ. ಮೊದಲು ಇದನ್ನು ಗಮನಿಸಿ, ಜೊತೆಗೆ ಇನ್ನೊಂದು ಜ್ಞಾಪಕದಲ್ಲಿಡಿ, ಜಗದ ಸಭ್ಯತಾ ಭಂಡಾರಕ್ಕೆ ನಮ್ಮ ಕಾಣಿಕೆಯ ಅವಶ್ಯವಿದೆ. ಜಗತ್ತಿನ ಸಭ್ಯತೆಯ ಭಂಡಾರಕ್ಕೆ, ನೀವು ಜಗತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಆ ಸಭ್ಯತೆ ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಷಯ ಇದೆ, ನಾವು ಕೊಡೋಕ್ಕೆ ತಯಾರಿದ್ದೀವಿ. ಆದ ಕಾರಣವೇ ಭಾರತ ಇನ್ನೂ ಸಜೀವಿಯಾಗಿರುವುದು. ಇನ್ನೊಂದು ಮಾತು ಬಹಳ ಮುಖ್ಯವಾಗಿ, ಕ್ರಾಂತ ದೃಷ್ಟಿ ಅಂತ ಹೇಳಿದ್ನಲ್ಲ, ಎರಡರಲ್ಲೂ ಚೆನ್ನಾಗಿದೆ ಅಂತ ಒಪ್ಕೊಳ್ಳುವಂಥದ್ದು. ಅವ್ರನ್ನೂ ಕಂಡೆಮ್ ಮಾಡ್ತಾರೆ ತಪ್ಪಿದ್ದನ್ನು, ಇವ್ರನ್ನೂ ತಪ್ಪಾದದ್ದು ಹೇಳ್ತಾರೆ, ಯಾವುದು ಒಳ್ಳೇದಿದೆ ಅಂತ ಆರಿಸ್ಕೊಳ್ಳುವಂಥದ್ದು. ಇದಕ್ಕೆ ಭಾವಸೇತು ಅಂತ ಕರೆಯುವಂಥದ್ದು ಹೇಳ್ತಾರೆ. ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ. ಭಾರತಕ್ಕೂ ಆಗ್ಬೋದು, ಪಾಶ್ಚಾತ್ಯರಿಗೂ ಆಗ್ಬೋದು, ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ. ನಮ್ಮಲ್ಲಿ ಕೆಲವು ಭ್ರಮಾದಿಯನ್ನಿದ್ದಾರೆ, ನಮ್ಮಲ್ಲಿ ಕೆಲವರು, ಭಾರತಾನೇ ಸರ್ವಶ್ರೇಷ್ಠ, ಜಗತ್ತಲ್ಲಿ ಏನೇನೂ ಪ್ರಯೋಜನ ಇಲ್ಲ ಬೇರೆ ಕಡೆಗೆ ಅಂತ ಹೇಳುವಂಥ ಒಂದು ವರ್ಗ ಇದೆ. ನಮ್ಮ ದೇಶದಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಇದೆ ಅನ್ನುವಂಥವ್ರು ಇದ್ದೀವಿ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಮೀಸಲಾಗಿದೆ ಎಂಬುದು ಭ್ರಾಂತಿ. ಇದನ್ನು ಮೊದಲು ನಾವು ಗಮನಿಸಬೇಕು. ವ್ಯಕ್ತಿಯಲ್ಲಿರುವಂತೆ ಜನಾಂಗದಲ್ಲಿಯೂ ಕೆಲವು ಒಳ್ಳೆಯ ಗುಣಗಳು ಇತರರಿಗಿಂತ ಪ್ರಧಾನವಾಗಿರಬಹುದು, ಕೆಲವು ಗುಣ ದೊಡ್ಡದಿರಬಹುದು. ನಮ್ಮ ಜನಾಂಗದಲ್ಲಿ ಅನಾಲಿಸಿಸ್ ಆಗಿದೆ ನೋಡಿ, ಈಗ ಬಂದಾಗ ಬ್ರಿಡ್ಜ್, ಇದನ್ನು ಬ್ರಿಡ್ಜ್ ಅಂತ ಕರಿತೇನೆ. ನಮ್ಮ ಜನಾಂಗದಲ್ಲಿ ಮೋಕ್ಷ ಪ್ರಾಪ್ತಿ ಇಚ್ಛೆ ಪ್ರಕಟವಾಗಿದೆ, ಪ್ರಧಾನವಾಗಿದೆ, ಮೋಕ್ಷ ಸಾಧನೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನವಾಗಿರುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಧರ್ಮ ಪ್ರಧಾನವಾಗಿದೆ, ರಿಲಿಜಿಯನ್ ಅನ್ನೋದಕ್ಕೆ ಧರ್ಮ ಅಂತ ಬಂದಿದೆ, ಪ್ರಧಾನವಾಗಿದೆ. ನಾವು ಇಚ್ಛಿಸುವುದ ಮುಕ್ತಿ, ಅವರು ಇಚ್ಛಿಸುವುದು ಧರ್ಮ. ಆ ಧರ್ಮದ ಅರ್ಥ ಹೇಳ್ತಾರೆ ನೋಡಿ ಅವರು. ಇಲ್ಲಿ ಧರ್ಮ ಶಬ್ದದ ವ್ಯವಹಾರ ಮೀಮಾಂಸಕರ ಅರ್ಥದಲ್ಲಿದೆ, ಇದು ಕಾಮನ್, ಬಹಳ ಭಾರತೀಯ ವೇದಾಂತ ದೃಷ್ಟಿಯಿಂದಲ್ಲ. ಸಾಮಾನ್ಯವಾಗಿ ಧರ್ಮ ಅಂತ ಏನು ಬಳಸ್ತೀವೋ ಆ ಅರ್ಥದಲ್ಲಿ ಅವ್ರ ಧರ್ಮ ಮುಖ್ಯವಾಗಿದೆ. ಅಂದರೆ ಏನರ್ಥ ಅವರಿಗೆ, ಧರ್ಮವೆಂದರೇನು ಅವ್ರ ಪಾಲಿಗೆ? ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖಭೋಗ ಪ್ರವೃತ್ತಿಯೇ ಧರ್ಮ. ವಿ ಶುಡ್ ಬಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್. ನೀವು ಇವತ್ತು ಯಾವುದಾದ್ರೂ ಅಮೇರಿಕನ್ ಪುಸ್ತಕ ತೊಗೊಂಡ್ರೆ, ಹೊಸ ಪುಸ್ತಕ ಬಂದರೆ, ಹೌ ಟು ಬಿ ರಿಚ್ ಆ್ಯಂಡ್ ಹೌ ಟು ಬಿ ಸಕ್ಸಸ್ಫುಲ್, ಮುಖ್ಯ ಕ್ವಶನ್ ಬರ್ತದೆ. ಹೌ ಟು ಬಿ ರಿಚ್, ಹೌ ಟು ಬಿ ಸಕ್ಸಸ್ಫುಲ್, ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್, ಅದು ಬರೀ ಅಂಥದ್ದೇ. ಅಂದರೆ ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಬಳಸಬೇಕು, ಹೇಗೆ ಚೆನ್ನಾಗಿ ಗಳಿಸಬೇಕು, ಹೌ ಟು ಬಿ ಸಕ್ಸಸ್ಫುಲ್ ಮೀನ್ಸ್ ಹೌ ಟು ಬಿ ರಿಚ್, ಈಗೆಲ್ಲ ಬೇಕಾದಷ್ಟು ಪುಸ್ತಕ ಬರ್ತದೆ. ಅವ್ರು ಹೇಳುವಂಥದ್ದು ಭೋಗ ಪ್ರವೃತ್ತಿಯೇ ಧರ್ಮ. ಧರ್ಮ ಕ್ರಿಯೆಯ ಮೂಲಕ ಆಗುವಂಥದ್ದು. ಮನುಷ್ಯ ಹಗಲು ರಾತ್ರಿ ಸುಖವನ್ನು ಅನುಸರಿಸುವನು, ಅದಕ್ಕಾಗಿ ಕರ್ಮ ಮಾಡುತ್ತಾನೆ. ಆದ್ದರಿಂದ ಅವ್ರ ಉದ್ದೇಶ ಸ್ಪಷ್ಟವಾಗಿದೆ, ಕರ್ಮ ಮಾಡೋದು ಎದಕ್ಕೆ ಅಂದರೆ ಅದರ ಮೂಲಕ ನನಗೆ ಉಪಕರಣಗಳು ಸಿಗ್ತವೆ, ಜೀವನ ಸಂತೋಷವಾಗಿ ಆಗ್ತದೆ, ದೇಹವನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಅವರ ಧರ್ಮ ಆಗಿದೆ.

0: रेडियो सारंग 107.8 FM
1: ಸನ್ಯಾಸಿಗಳಾಗಿ ಹೇಳುವಂತಹ ಮಾತಿದು. ಅಪರೂಪದ ಸನ್ಯಾಸಿ ಅಂತ ಅದಕ್ಕೆ ಹೇಳೋದು ನಾನು. ಎಲ್ಲರೂ ಹೇಳ್ತಾರೆ ನೀನು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಹೇಳೋದೇನಂದ್ರೆ, ಯಾರು ಮಣಮಣ ಎಂದು ಮೂಗಿನಿಂದ ಹೆಂಗಸರಂತೆ ಗುಜುಗುಟ್ಟುವರೋ, ಯಾರ ಧ್ವನಿ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರು ಎಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಅವ್ರ ಧ್ವನಿ ನೋಡಿದ್ರೆ ಒಂದು ವಾರ ಊಟ ಮಾಡಲಿಕ್ಕಿಲ್ಲ ಅನ್ಸ್ಬೇಕು, ಅಟ್ ಕುಗ್ಗಿ ಹೋಗಿದೆ. ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೆಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಒದ್ದೆಯಾದ ಚಿಂದಿಯ ಬೊಂತೆಯಂತೆ ಯಾರು ಅವನನ್ನು ಒದೆಯಲಿ ನಿಂದಿಸಲಿ ತೆಪ್ಪಗಿರುವನೋ, ಅದು ನಿಮ್ಮತ ಶ್ರೇಣಿಯ ತಮೋಗುಣ ಪ್ರಕಾಶ, ಅದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ. ಮೂಗಿಡ್ಕೊಂಡು ಕೂತ್ಕೊಂಡು ಮಣ ಮಣ ಮಣ ಅಂತ ಇದ್ದು ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೇನೆ ಒದ್ದಾಡ್ಕೊಂಡಿರೋದು, ಇದು ದೊಡ್ಡ ಗುಣ ಅಲ್ಲ, ಇದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ, ಬರೀ ದುರ್ಗಂಧ. ಅರ್ಜುನನಿಗೂ ಇಂಥ ಅವಸ್ಥೆ ಪ್ರಾಪ್ತವಾಗಿತ್ತು. ಅದಕ್ಕೆ ಹೇಳ್ತಾರೆ ಅವರು ಭಗವಂತ, ಅದಕ್ಕೆ ಕೃಷ್ಣ ಈ ಗೀತೆಯನ್ನು ಹೇಳಲೇಬೇಕಾಗಿತ್ತು, ಆ ಕ್ಲೈಬ್ಯ ತೆಗಿಬೇಕು, ಹೋಗಿ ಉತ್ತಿಷ್ಠತ ಹೊಡಿ ಉದ್ದ ಮಾಡು ಅಂತ ಹೇಳಬೇಕಾಗಿತ್ತು ಅವನಿಗೆ. ಹಾಗೆ ನಮ್ಮಲ್ಲಿ ಹೇಳಬೇಕಾಗಿದೆ, ನಾವು ಇದನ್ನೇ ಅಧ್ಯಾತ್ಮ ಅಂತ ಕೂತಿದ್ದೇವೆ, ಅದಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಪ್ರಾಚ್ಯ ವಿಷಯಕ್ಕೆ ಹೇಳಿದಾಗ ಈ ತಮಾಷೆ ಹೇಗಿದೆ ನೋಡಿ, ಇದು ಬಹಳ ಅದ್ಭುತವಾದ ಮಾತು, ನನಗಿಷ್ಟ. ಅದಕ್ಕೆ ನಾನು ಮಾತು ಹೇಳೋದು ಬೇಡ, ಅವ್ರ ಮಾತೇ ಹೇಳಬೇಕು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು. ಹೀ ಟಾಕ್ಸ್ ಸೋ ಹೈ ಆಫ್ ಜೀಸಸ್ ಕ್ರೈಸ್ಟ್, ಅವ್ರಿಗಿರುವಂಥ ಅಂತಃಕರಣ ನಮಗೇನಾದರೂ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೊಗಳ್ತಾರೆ. ಇದನ್ನು ಹೊಗಳೋದನ್ನು ಯೇಸು ವಿರೋಧಿ ಅಂತ ದಯವಿಟ್ಟು ಭಾವಿಸ್ಬಾರ್ದು. ವಿವೇಕಾನಂದರ ಶಕ್ತಿ ಅದು, ಯಾವ ಮಾತಿಗೆ ಬಂದಾಗ ಯಾವುದನ್ನು ಖಂಡನೆ ಮಾಡಬೇಕು ಅದು ಮಾಡಬೇಕು, ಮೆಚ್ಕೋಬೇಕಾದ್ರೆ ಮೆಚ್ಕೋಬೇಕು. ಇಲ್ಲಿ ಹೇಳ್ತಾರೆ ಯುರೋಪಿಯನ್ನರ ದೇವನಾದ ಯೇಸು ಹೀಗೆ ಬೋಧಿಸುವನು, ಯಾರನ್ನು ದ್ವೇಷಿಸಬೇಡ, ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರು, ಕರ್ಮ ಗಿರ್ಮಗಳನ್ನೆಲ್ಲ ಬಿಟ್ಟು ಪರಲೋಕ ಅನುವಾಗು, ಈ ಪ್ರಪಂಚವನ್ನು ಕೆಲವೇ ದಿನಗಳಲ್ಲಿ ನಾಶವಾಗುವುದು. ಇದು ಯೇಸು ಹೇಳಿದಂಥ ಮಾತು. ಆದರೆ ನಮ್ಮ ದೇವ ಹೇಳುತ್ತಾನೆ, ಉತ್ಸಾಹದಿಂದ ಕರ್ಮ ಮಾಡು, ಶತ್ರು ನಾಶ ಮಾಡು, ಪ್ರಪಂಚವನ್ನು ಅನುಭವಿಸು. ಅರ್ಜುನಗೆ ಅದೇ ಹೇಳಿಲ್ವಾ, ನೀನು ಇದ್ರೆ ರಾಜ್ಯ ಇದೆ, ಸತ್ರ ಸ್ವರ್ಗ ಇದೆ, ಯುದ್ಧ ಮಾಡು, ನೀನು ಸಾಕ್ಷಿಯಾಗಿ ನಿಂತ್ಕೋ, ಬರೀ ಸಾಕ್ಷಿಯಾಗಿ ನಿಂತ್ಕೋ ಮತ್ತು ನಿಮಿತ್ತಾಗಿ ಕೂತ್ಕೋ ನೀನು ಅಂತ ಯುದ್ಧ ಮಾಡುವಂಥದ್ದು. ಇದು ನಮ್ಮ ಕೃಷ್ಣ ಹೇಳಿದಂಥದ್ದು. ಆದರೆ ಈಗೇನಾಗಿದೆ ಅಂತ ಹೇಳ್ತಾರೆ ಅವರು, ಈಗ ಎಲ್ಲ ತಲೆ ಕೆಳಗಾಗಿದೆ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ, ಮಹಾರಜೋಗುಣಿಗಳಾಗಿ ಕಾರ್ಯಶೀಲರಾಗಿ ಬಹಳ ಉತ್ಸಾಹದಿಂದ ದೇಶ ದೇಶಾಂತರಗಳಲ್ಲಿ ಸುಖಭೋಗಗಳನ್ನು ಪಡೆದು ಆನಂದಿಸುತ್ತಿರುವರು. ಆದರೆ ನಾವು ಗಂಟು ಮೂಟೆ ಕಟ್ಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಹೀಗೆ ಮೃತ್ಯು ಚಿಂತನೆ ಮಾಡುತ್ತಿದ್ದೇವೆ. ಮನುಷ್ಯನ ಬಾಳು ಕಮಲ ಪತ್ರದ ಮೇಲೆ ಸುಳಿದಾಡುತ್ತಿರುವಂಥ ಜಲಬಿಂದುವಿನಂಥ ಅತಿ ಚಂಚಲ ಕ್ಷಣಿಕ ಯಮಭಯದಿಂದ ನಾಡಿಯಲ್ಲಿ ರಕ್ತ ಘನೀಭೂತವಾಗುತ್ತಿದೆ. ಮಾತು ಹೇಗಿದೆ ನೋಡಿ, ರಕ್ತ ಹೆಪ್ಪಗಟ್ಟು ಹೋಗ್ತಾ ಇದೆ, ನಮ್ಮ ಧಣ್ಣಗೆ ಕೂತಿದ್ದೀವಿ ನಾವು ಬೇಡ ಅಂಥೇಳಿ. ಅದಕ್ಕೆ ಹೇಳ್ತಾರೆ ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಈಗ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಯುರೋಪಿಯನ್ನರು ಯೇಸುವಿನ ಇಚ್ಛೆಯಂತೆ ಕೆಲಸ ಮಾಡುತ್ತಿರುವರು ಯಾರು, ಶ್ರೀಕೃಷ್ಣನ ವಂಶಜರು. ಎಷ್ಟು ಚೆಂದ ನೋಡಿ, ಅವ್ರ ಮಾತು ನಾವು ಪಾಲಿಸ್ತೇವೆ, ನಮ್ಮ ಮಾತನ್ನು ಅವರು ಪಾಲಿಸ್ತಾ ಇದ್ದಾರೆ, ಅವರು ಶಕ್ತಿಯಿಂದ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ನಾವು ಬೇಡ ಅಂತ ಕೂತಿದ್ದೀವಿ. ಕೃಷ್ಣ ಹೇಳ್ದ ಉತ್ತಿಷ್ಠ ಜಾಗೃತ ಹೊಗಳು ಹೊಡಿ ಯುದ್ಧ ಮಾಡು ಅಂತ ಹೇಳ್ದ ಅವನು, ತಸ್ಮಾತ್ ಯುದ್ಧಸ್ವ ಅಂತ ಹೇಳ್ದ. ಆದರೆ ಇವರು ನಾವು ಕೂತಿದ್ದೀವಿ ಮಣಮಣ ಅಂತ. ಅದಕ್ಕೆ ಹೇಳ್ತಾರೆ ಇದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ, ಮೋಕ್ಷ ಮಾರ್ಗಕ್ಕೆ ಉಪದೇಶ ನಮಗೆ ದೊರಕುವುದು ವೇದದಲ್ಲಿ, ಇದ ನಂತರ ಬಂದ ಬುದ್ಧ ಕ್ರೈಸ್ತ ಇವರೆಲ್ಲ ಅಲ್ಲಿಂದಲೇ ತೆಗೆದುಕೊಂಡಿರುವುದು, ಅದನ್ನು ನಾವು ಮರೆತಿದ್ದೇವೆ ಅಂತ. ಎರಡು ದೃಷ್ಟಿಗಳನ್ನು ನೋಡುವಂಥದ್ದು, ಆಮೇಲೆ ಘಟನೆಗಳನ್ನು ಕೆಲವು ತಗೋತೇನೆ.

0: रेडियो सारंग 107.8 FM
1: ಅವ್ರು ಬರೆದು ತುಂಬಾ ಇದೆ. ನಾನು ಆರಿಸ್ಕೊಂಡದ್ದು ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡದ್ದು. ನಾವು ಅವಶ್ಯಕವಾಗಿ ಅನ್ಯ ಜನಾಂಗದಿಂದ ಎಷ್ಟೋ ಕಲಿಯುವುದು ಇರುತ್ತದೆ, ಯಾವುದನ್ನು ನಿರಾಕರಣೆ ಮಾಡೋದಿಲ್ಲ, ಕಲಿಯೋದು ಬೇಕಾದಷ್ಟಿದೆ. ಯಾರು ತಾವು ಮತ್ತೊಬ್ಬರಿಂದ ತಿಳಿದುಕೊಳ್ಳುವುದಿಲ್ಲವೆಂದು ಭಾವಿಸುವರೋ ಅವರು ಮರಣೋನ್ಮುಖರಾಗಿರುವರು. ಕಲಿಯೋದೇನೂ ಇಲ್ಲ ಬೇರೆಯವರ ಕಡೆಯಿಂದ ಅಂತ ತಿಳ್ಕೊಂಡ್ರೆ ನಾನು ಮೃತ್ಯುಶೈಲೇ ಇದ್ದೇನೆ ಅಂತ. ಯಾರು ತಾವು ಸರ್ವಜ್ಞರೆಂದು ಭಾವಿಸುವರೋ ಅವರು ಅವನತಿಗೆ ಅತಿ ನಿಕಟವಾಗಿರುವರು. ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್, ಐ ಆಮ್ ಆನ್ ದ ಬ್ರಿಂಕ್ ಆಫ್ ಕೊಲ್ಯಾಪ್ಸ್ ಅದು ಹೇಳ್ತಾರೆ. ಅತಿ ನಿಕಟದಲ್ಲಿರುವರು. ಎಷ್ಟು ದಿನವಿದ್ದರೆ ಅಷ್ಟು ದಿನ ಕಲಿತುಕೊಳ್ಳುತ್ತೇವೆ. ಆದರೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ಯಾವುದನ್ನು ಕಲಿತುಕೊಳ್ಳುತ್ತೀರೋ ಅದು ನಿಮ್ಮ ರೀತಿಯಲ್ಲೇ ಆಗಬೇಕು, ಬಹಳ ಮುಖ್ಯ. ಅದನ್ನೇ ಬಾರೋ ಮಾಡೋದಲ್ಲ, ನಿಮ್ಮ ತಿರುಳನ್ನು ತ್ಯಜಿಸದೇ ಉಳಿದವರಿಂದ ಪಡೆದುಕೊಳ್ಳಬೇಕು. ಮತ್ತೊಬ್ಬರ ಕಡೆಯಿಂದ ಪಡ್ಕೊಳ್ಳುವಾಗ ಅದನ್ನೇ ಗಾಂಧಿ ಬಹಳ ಚೆಂದ ಹೇಳ್ತಾರೆ. ಐ ಕೀಪ್ ದ ವಿಂಡೋಸ್ ಆಫ್ ಮೈ ಹೌಸ್ ಓಪನ್, ಐ ಕೀಪ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್ ಆಫ್ ಮೈ ಹೌಸ್ ಓಪನ್. ಐ ಅಲೌ ಏರ್ ಟು ಕಮ್ ಫ್ರಮ್ ಆಲ್ ಸೈಡ್ಸ್ ಬಟ್ ಐ ರೆಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್. ಎಷ್ಟೋ ಬೇರೆ ಕಡೆಯಿಂದ ಹೊರಗಡೆ ಗಾಳಿ ಬರಲಿ, ಆದರೆ ಗಾಳಿ ಬಂದು ನಾನು ಕೊಚ್ಚಿಕೊಂಡು ಹೋಗಬಾರ್ದಷ್ಟೇ. ನಾನು ನನ್ನ ನಂಬಿಕೆಯಲ್ಲಿ ಗಟ್ಟಿಯಾಗಿರ್ತೇನೆ. ಹೊರಗಿಂದ ಬಂದ ಆನೋ ಭದ್ರ ಕೃತೋ ಅಂತ ವಿಶ್ವತ ಮೇಲಿಂದ ಮೂರೆ ಬಂದರೆ ತಗೋತೀನಿ ಅಂತ ಅದು ಹೇಳ್ತಾರೋ, ನಾವು ಬದಲಾಗಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಐರೋಪ್ಯ ನೀತಿಯ ಊಟ ಮಾಡಬೇಕೆಂದು ನಾನು ಬಯಸುತ್ತೇನೆ ಎಂದಿಟ್ಟುಕೊಳ್ಳಿ, ಆದರೆ ನಾವು ಭೋಜನ ಕಾಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವೆವು. ಅವರು ಕುರ್ಚಿ ಮೇಲೆ ಕುಳಿತು ಮೇಜಿನ ಮೇಲೆ ಊಟ ಮಾಡುವರು. ನಾನು ಅವರಂತೆ ಊಟ ಮಾಡಬೇಕಾದರೆ ಬಹಳ ಹೊತ್ತು ಕುಳಿತುಕೊಂಡು ಯಮಯಾತನೆ ಅನುಭವಿಸಬೇಕಾಗುತ್ತದೆ. ಇದು ಅಭ್ಯಾಸ ಆದವರು ಕೆಳಗೆ ಕೂತವರಿಗೆ. ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ. ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನನ್ನಾದರೂ ಕಲಿಯಬೇಕಾದರೆ ನಮ್ಮ ವಾಸ್ತವಿಕ ಜನಾಂಗದ ತತ್ವವನ್ನು ರಕ್ಷಿಸಿಕೊಂಡು ಅದಕ್ಕನುಗುಣವಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು. ಇದು ದಿಸ್ ಈಸ್ ಸಿಂಥೆಸಿಸ್. ನಮ್ಮದೆಲ್ಲ ಬಿಟ್ಟು ಹೋಗೋದು ಪಡ್ಕೊಳ್ಳೋದು ಅಂತಲ್ಲ, ನಮ್ಮದು ಉಳಿಸ್ಕೊಳ್ಬೇಕು ಯಾವ್ದು ಚೆನ್ನಾಗಿದೆಯೋ ಅದರ ಜೊತೆಗೆ ಅದನ್ನು ಸಮೀಕರಿಸಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೋಬೇಕು. ಅಡಾಪ್ಷನ್, ಅಡಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬಾರ್ದು. ಎಷ್ಟೋ ಜನ ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದ ತಕ್ಷಣ ನಮ್ಮಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನೇ ಹಿಡ್ಕೊಂಡ್ಬಿಡೋದಾಗುತ್ತೆ. ಅದು ನಿರಾಕರಣೆ ಇದೆ. ಅವ್ರು ಹಾಗಲ್ಲ, ನಿಮ್ಮ ನಂಬಿಕೆಯಲ್ಲಿ ಭದ್ರವಾಗಿರಿ, ಅವ್ರು ಏನಾದರೂ ಚೆನ್ನಾಗಿದ್ದರೆ ನಮ್ಮ ಧರ್ಮಕ್ಕೆ ಹೊಂದೋ ಹಾಗೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಗೆ ತಮ್ಮನ್ನೇ ಹೇಳ್ಕೊಂಡ್ಬಿಡ್ತಾರೆ. ಬಹಳ ಅಪರೂಪ ಹಂಗೆ ಹೇಳೋದವರು. ಬಟ್ಟೆಯಿಂದ ಮನುಷ್ಯನಾಗುವನೇ ಅಥವಾ ಮನುಷ್ಯ ಬಟ್ಟೆಯನ್ನು ಮಾಡುವವನೇ. ಕೊನೆಗೆ ಹೇಳ್ತಾರೆ, ಶಕ್ತಿವಂತ ಎಂತಹ ಪೋಷಾಕಿನಲ್ಲಿದ್ದರೂ ಗೌರವಕ್ಕೆ ಪಾತ್ರನಾಗುತ್ತಾನೆ. ನನ್ನಂತಹ ಮೂಢ ಅಗಸರ ಕತ್ತೆಯಂತೆ ಎಷ್ಟು ಬಟ್ಟೆಯ ಗಂಟನ್ನು ಹೊತ್ತಿದ್ದರೂ ಯಾರೂ ಗೌರವಿಸುವುದಿಲ್ಲ. ತಮ್ಮ ಎಕ್ಸಾಂಪಲ್ ಹೇಳ್ಕೊತಾರೆ ಅವ್ರು, ಬಟ್ ನಮಗದು ಆ್ಯಕ್ಚುಲಿ ಇರೋದು. ಯಾವುದೋ ಬಟ್ಟೆ ಗಂಟು ಹೊತ್ಕೊಂಡಿದ್ರೆ, ಯಾವುದೋ ಸಂಸ್ಕೃತಿ ನಂದು ಅಂತ ಹತ್ಕೊಂಡಾಗ ನಾವು ಅಗಸರ ಕತ್ತೆ ಆದಂಗೆ ಹಾಕ್ತೀವಿ. ಕತ್ತೆ ಒಂದು ದಿವಸನೂ ಬಟ್ಟೆ ಹಾಕ್ಕೊಳ್ಳಿಲ್ಲ, ಅದು ಹೊರ ತಪ್ಪಲಿಲ್ಲ, ಹೊರಗೆ ಇರುವಂಥದ್ದು. ಹಾಗೆ ನಾನು ಬೇರೆ ಸಂಸ್ಕೃತಿಯನ್ನು ಎರವಲಾಗಿ ತಗೊಂಡಾಗ ಅದು ನಂದೂ ಆಗಲ್ಲ, ಅದಕ್ಕೂ ನಾನು ಸೇರಿಕೊಳ್ಳಲ್ಲ. ಆದ್ದರಿಂದ ಆ ಬಂದಂಥದ್ದನ್ನು ಬದಲಾಯಿಸಿಕೊಂಡು ನನಗೆ ಅನುರೂಪವಾದ ರೀತಿಯಲ್ಲಿ ತೀರಿಸಿಕೊಂಡಾಗ ಮಾತ್ರ ಇದು ಅದ್ಭುತ ಆಗ್ತದೆ ಅಂತ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಏನು ಮಾತಾಡೋದು ಅಂತ ಆಲೋಚಿಸ್ತಾ ಇರುವಾಗ ನನಗೊಂದು ನೆನಪಾಯಿತು. ಏನು ಗೊತ್ತಾ, ನಾನು ಕಳೆದ ವಾರ ಅಷ್ಟೇ ನಮ್ಮ ಮುಡಿಪಿನ ಕಡೆ ಹೋಗಿದ್ದೆ. ಮುಡಿಪಿನ ಹತ್ತಿರ ಅಮ್ಮೆಂಬಳದಲ್ಲಿರುವಂಥ ಒಂದು ಟೆಂಪಲ್, ಒಂದು ದೇವಸ್ಥಾನ, ಸೋಮನಾಥೇಶ್ವರ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಹೋದಾಗ ಅಲ್ಲಿ ಒಂದಿಷ್ಟು ವಿಶೇಷತೆ ಒಂದು ಹೇಳಿದರು. ಏನಂತ ಹೇಳಿದರೆ ಅಲ್ಲೇ ಹತ್ತಿರದಲ್ಲಿ ಒಂದು ಗಿರಾವು ದೈವ ಅಂತ, ಗೃಹದೈವ ಅಂತ ಇದೆ. ಅಲ್ಲಿನ ವಿಶೇಷ ಏನು ಅಂತ ಹೇಳಿದರೆ, ಈ ಮೂರ್ಛೆ ರೋಗ ಅಂತ ಹೇಳ್ತೀವಲ್ಲ, ಪಿಟ್ಸ್ ಪಿಟ್ಸ್ ಅಂತ ಯಾರಿಗೆ ಇರುತ್ತೆ ನೋಡಿ, ಸೊ ಅಂಥವರು ಅಲ್ಲಿ ಬಿಳಿ ಕೋಳಿಯನ್ನು ಹರಕೆಯಾಗಿ ಕೊಟ್ಟರೆ, ಅದಕ್ಕೆ ಎಷ್ಟೋ ದಿವಸ ಅಕ್ಕಿಯೆಲ್ಲ ಹಾಕ್ಲಿಕ್ಕಿದೆ ಆ ಕೋಳಿಗೆ, ಅಕ್ಕಿಯನ್ನು ಹಾಕಿ ನಂತರ ತಂದು ಆ ದೇವಸ್ಥಾನಕ್ಕೆ ಕೊಟ್ಟರೆ ಹೆಚ್ಚು ಜನರ ಮೂರ್ಛೆ ರೋಗಗಳು, ಪಿಟ್ಸ್ ರೋಗಗಳೆಲ್ಲ ಉಪಶಮನ ಆದಂಥ ಅನೇಕ ನಿದರ್ಶನಗಳು ಇದೆ ಅಂತ. ಸೊ ನನಗೆ ಅದನ್ನೆಲ್ಲ ಕೇಳುವಾಗ ಅನ್ನಿಸ್ತು, ನೋಡಿ ಯಾವ್ಯಾವ ರೀತಿಯ ನಂಬಿಕೆಗಳೆಲ್ಲ ನಮ್ಮ ಸುತ್ತಮುತ್ತ ಇದೆ, ಯಾವ್ಯಾವ ರೀತಿಯ ಹರಕೆಗಳೆಲ್ಲ ನಮ್ಮ ಸುತ್ತಮುತ್ತ ಇದೆ ಅಂತ. ನೀವು ಕೂಡ ಆ ಕಡೆಯವರಾಗಿದ್ದರೆ ನಿಮಗೆ ಅದರ ಬಗ್ಗೆ ಗೊತ್ತಿರಬಹುದು. ಆದರೆ ಮೊದಲೆಲ್ಲ ಬೇರೆ ಬೇರೆ ಕಡೆಗಳಿಂದ, ಮಡಿಕೇರಿ ಘಟ್ಟದ ಕಡೆಯಿಂದೆಲ್ಲ ಅಲ್ಲಿಗೆ ಬರ್ತಾ ಇದ್ರು, ಈಗಲೂ ಕೂಡ ಬರ್ತಾ ಇದ್ದಾರೆ, ಕೋಳಿಯನ್ನು ಹರಕೆಯಾಗಿ ಕೊಟ್ಟು ಹೋಗ್ತಾರೆ ಅಂತ. ಸೊ ಇದು ಕೇವಲ ಇಲ್ಲಿ ಅಂತಲ್ಲ, ನೋಡಿ ನಮ್ಮ ತುಳುನಾಡಿನ ಸುತ್ತಮುತ್ತ ನೋಡಿದರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹರಕೆಗಳಿದೆ ಅಂತ, ಬಹಳ ವಿಶೇಷವಾದಂಥ ಹರಕೆಗಳು ಅನ್ನೋದು ತುಂಬ ಇದೆ. ನನಗನ್ನಿಸ್ತು ಇವತ್ತು ನಿಮ್ಮ ಜೊತೆ ಇದರ ಬಗ್ಗೆ ಮಾತಾಡಬೇಕು ಅಂತ. ನಿಮಗೂ ಕೂಡ ಗೊತ್ತಿರುವಂಥ ಒಂದು ವಿಶೇಷವಾದಂಥ ಹರಕೆ, ನಾನು ಅದರ ಬಗ್ಗೆ ಗೊತ್ತಿದೆ, ನಾನು ಹೋಗಿದ್ದೇನೆ ಅಲ್ಲಿಗೆ ಅನ್ನುವಂಥ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಅದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲ ಧರ್ಮಗಳಲ್ಲೂ ಕೂಡ ಹರಕೆಯ ಕಾನ್ಸೆಪ್ಟ್ ಇದೆ. ಓಟಿವ್ ಆಫರಿಂಗ್ಸ್ ಅಂತ ನಾವು ಹೇಳ್ತೀವಿ, ಈ ಕಾನ್ಸೆಪ್ಟ್ ಎಲ್ಲ ಕಡೆಯಲ್ಲೂ ಕೂಡ ಇದೆ. ಅದರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ. ಆಗ ನಾವು ತಿಳ್ಕೊಳ್ಬೋದು ನಮ್ಮ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲೆಲ್ಲ ಈ ಒಂದು ಸಂಪ್ರದಾಯಗಳು ಬೆಳೀತಾ ಬಂದಿದೆ, ಯಾವುದೆಲ್ಲ ವಿಶೇಷತೆಗಳು ನಮ್ಮ ಸುತ್ತಮುತ್ತ ಇದೆ ಅಂತ. ಸೊ ನಿಮಗೇನಾದರೂ ಅಂಥದ್ದು ಯಾವ್ದು ನೆನಪಾದರೆ, ನೀವು ಕೇಳಿದ್ದು ನೀವು ನೋಡಿದ್ದು ನೆನಪಾದರೆ, ಒಂದು ವಿಶೇಷವಾದಂಥ ಹರಕೆಯನ್ನು ಇಲ್ಲಿಗೆ ಕೊಡ್ತಾರೆ, ನಾನು ನೋಡಿದ್ದೇನೆ, ನಾನು ಹೋಗಿದ್ದೇನೆ ಅಂಥದ್ದು ಏನಾದಿದ್ರೆ ಹೇಳಿ ಹಂಚ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಯಾವತ್ತು ಬೇರೆ ಬೇರೆ ರೀತಿಯ ಪ್ರಶ್ನೆಗಳ ಮೂಲಕ ನಾವು ಮಾತಾಡ್ತಿದ್ದೀವಿ. ಇವತ್ತು ಒಂದು ನಮ್ಮ ಸಂಸ್ಕೃತಿಯ ಬಗ್ಗೆ, ಒಂದು ಸಂಪ್ರದಾಯದ ಬಗ್ಗೆ ಮಾತಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ನಿಮ್ಮ ಹತ್ರ ಹೇಳಿದ್ದೆ, ನೀವು ಕೇಳಿದಂತಹ ನೋಡಿದಂತಹ ಏನಾದರೂ ವಿಶೇಷವಾದಂಥ ಹರಕೆಗಳ ಬಗ್ಗೆ ನನಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಅಂತ ನಾನು ನಿಮ್ಮಂದರೆ ಹೇಳಿದ್ದು. ನಾನೊಂದು ನಿಮಗೆ ಹೇಳಿದೆ ಉದಾಹರಣೆ, ನಾನು ಎಲ್ಲಿ ಹೋಗಿದ್ದೆ, ಏನು ಕಂಡುಕೊಂಡೆ ಅಂತ. ಸೊ ನೀವು ಹೇಳಿ, ನಿಮಗೂ ಕೂಡ ಏನಾದರೂ ಅಂತ ಏನಾದರೂ ಏನು ಅನುಭವ ಇದ್ದರೆ ಹೇಳಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಸೊ ನೋಡಿ, ಹರಕೆಗಳು ಅನ್ನೋದು ಒಂದು ರೀತಿಯಲ್ಲಿ ಕಮ್ಯುನಿಕೇಷನ್ ಅಂತ ಅಲ್ವಾ, ನಾವು ಮತ್ತು ದೇವರ ಮಧ್ಯೆ. ನಾವು ದೇವರಿಗೆ ಹೇಳೋದು, ದೇವರೇ ಯಾನಿರೇಗೆ ಒಂದು ಕೊರ್ಪೆ, ಸೊ ಎಂಕಿರಾವು ಮನ್ಪುಲಿ ಎಂದು ಅದೇ. ಸೊ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ನಮ್ಮ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥ ಸಂಗತಿಗಳು ಅಂತ. ಸೊ ಹರಕೆಗಳ ಮೂಲಕವಾಗಿ ನನ್ನ ಆ ಇಷ್ಟಾರ್ಥಗಳು ಈಡೇರಿದೆ, ಈ ಇಷ್ಟಾರ್ಥಗಳು ಈಡೇರಿದೆ ಅಂತ ನಾವು ಹೇಳ್ತೇವೆ. ಸೊ ಒಟ್ಟಿನಲ್ಲಿ ಎಲ್ಲವೂ ನಮ್ಮ ಮನಸ್ಸಲ್ಲಿ ಇರುವಂಥದ್ದು. ಮನಸ್ಸಿನ ಮೂಲಕವಾಗಿ ನಮಗೆ ಸಮಾಧಾನವನ್ನು ಯಾವ ವಿಷಯಗಳು ಪಡಿಸ್ತದೋ ಅದು ಯಾವಾಗಲೂ ನಮಗೆ ಖುಷಿಯನ್ನು ಕೊಡ್ತದೆ ಅಂತ. ಸೊ ಅದಕ್ಕೆ ಹರಕೆಗಳು ಬಹಳ ದೊಡ್ಡ ಒಂದು ಉದಾಹರಣೆ ಅಂತ. ವರ್ಷದಿಂದ ವರ್ಷಕ್ಕೆ ಈ ಹರಕೆಗಳ ಕೊಡುವಂಥವರ ಸಂಖ್ಯೆ ನೋಡಿ, ಅದರ ಹೆಚ್ಚಾಗ್ತಾನೆ ಇದೆ. ಏನು ಕಡಿಮೆ ಆಗೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಹರಕೆ ಅನ್ನುವಂಥ ಕಾನ್ಸೆಪ್ಟೇ ಒಂದು ವಿಶೇಷವಾಗಿರುವಂಥದ್ದು. ಅದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ. ವಿಶ್ವದ ಬೇರೆ ಬೇರೆ ಮೂಲೆಗಳಲ್ಲೂ ಕೂಡ, ಎಲ್ಲೂ ಹೋದರೂ ಕೂಡ, ನಾವು ಅಭಿವೃದ್ಧಿ ಹೊಂದಿದಂಥ ದೇಶಗಳು ಅಂತ ಅಂದ್ಕೊಂಡ್ರು ಕೂಡ ಅಲ್ಲೂ ಕೂಡ ಇಂಥ ವಿಶಸ್, ಇಂಥ ಹರಕೆಗಳ ಸಂಪ್ರದಾಯಗಳು ಇದೆ ಅನ್ನೋದು ಸತ್ಯ. ಓಕೆ, ನಿಮ್ಮತ್ತ ನಾನು ಕೇಳ್ತಾ ಇರುವಂಥದ್ದು, ನೀವೆಲ್ಲಾದರೂ ಕೇಳಿದಂಥ ಒಂದು ವಿಶೇಷವಾದಂಥ ಹರಕೆಯ ಬಗ್ಗೆ ನಿಮಗೇನಾದರೂ ಹೇಳಲಿಕ್ಕಿದ್ರೆ, ಹಂಚಿಕೊಳ್ಳಿಕ್ಕಿದ್ರೆ, ಖಂಡಿತವಾಗಿಯೂ ನೀವು ಹೇಳ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಅಥವಾ ಏನಾದರೂ ಹರಕೆಗಳ ಬಗ್ಗೆ ವಿಷಯಗಳಿದ್ದರೆ, ಸಂಗತಿಗಳಿದ್ದರೆ, ಅದನ್ನು ಕೂಡ ನೀವು ಹಂಚಿಕೊಳ್ಬೋದು. ನನಗೆ ಕಾಲನ್ನು ಮಾಡಿ ನೀವು ಹಂಚಿಕೊಳ್ಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನನ್ನ ಆರ್ಜಿ ಅಭಿಷೇಕ್. ಹರಕೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅಂತೂ ಹರಕೆಗಳು ಅಂತ ಹೇಳಿದ ಬೇರೆ ಬೇರೆ ನೆನಪುಗಳು ಕೂಡ ನಮ್ಮಲ್ಲಿ ಇದೆ ಅಲ್ವಾ. ಸೊ ಹೆಚ್ಚಾಗಿ ನಿಮಗೂ ಕೂಡ ನೆನಪಿರ್ಬೋದು, ನಾವು ಶಾಲೆಗೆಲ್ಲ ಹೋಗುವಾಗ ಅಥವಾ ಆಟ ಆಡುವಾಗ ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಈ ಬಾಲ್ ಎಲ್ಲ ಬಿಸಾಡಿ ಹೋದರೆ, ಕ್ರಿಕೆಟ್ ಗೊಬ್ಬನಾಗ ಬಾಲ್ ಮಾ ತೆಗೆದುಕೊಂಡ ಒಂದು ಮನಸ್ಸಲ್ಲಿ ಅಂದುಕೊಳ್ಳೋದು. ಸೊ ಕೊರಗಜ್ಜನಿಗೆ ಒಂದು ಬೀಡೆ ಇರ್ತೇವೆ ಅಂತ, ತುಂಬ ಕಡಿಮೆ ಬೆಲೆಯಲ್ಲಿ ಆಗುವಂಥದ್ದು ಹರಕೆಗಳದೆಲ್ಲ. ಸೊ ಆಗಲೇ ಸ್ವಲ್ಪ ಹೊತ್ತಲ್ಲೇ ಬಾಲ್ ಎಲ್ಲ ಸಿಗೋದು, ಅದರಲ್ಲಿ ನಾವು ಖುಷಿಪಟ್ಟದ್ದು, ಇಂಥ ಹರಕೆಗಳ ಜೊತೆಗೆ ಒಂದು ಜೀವನ ಇದೆ ಅಂತ, ಒಂದು ಅನುಭವಗಳು ಕೂಡ ತುಂಬ ಇದೆ ನಿಮ್ಮಲ್ಲಿ. ಅಂಥ ನೆನಪುಗಳು ಕೂಡ ಇರಬಹುದು, ಅದನ್ನು ಕೂಡ ನನಗೆ ನೀವು ಹಂಚಿಕೊಳ್ಳಬಹುದು. ಜೊತೆಗೆ ನೀವು ಕೇಳಿದಂಥ ಏನಾದರೂ ವಿಶೇಷ ಹರಕೆ ಇದೆ ಅದರ ಬಗ್ಗೆ ಕೂಡ ನನಗೆ ನೀವು ಹಂಚಿಕೊಳ್ಳಬಹುದು. ಅಥವಾ ಏನಾದರೂ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ಹೇಳುವಾಗ ಒಂದಿಷ್ಟು ಹೊತ್ಕೊಂಡಂಥ ಹರಕೆಗಳು, ಅಥವಾ ನಮಗಿಂತಲೂ ಹೆಚ್ಚಾಗಿ ಮನೆಯಲ್ಲಿರುವಂಥ ನಮ್ಮ ಪೇರೆಂಟ್ಸ್ಗಳು, ನಮ್ಮ ಪೋಷಕರು ಎಷ್ಟೋ ಹರಕೆಗಳನ್ನು ಹೊತ್ಕೊಳ್ತಾರೆ ಅಲ್ವಾ. ಸೊ ಕೊನೆಗೆ ಅವ್ರು ಹೇಳುವಾಗಲೇ ಗೊತ್ತಾಗೋದು, ಇಷ್ಟೆಲ್ಲ ಹೊತ್ಕೊಂಡಿದ್ದಾರೆ ಹರಕೆಗಳನ್ನು ಅಂತ. ಒಟ್ಟಿನಲ್ಲಿ ಹರಕೆ ಅನ್ನುವಂಥ ನಂಬಿಕೆ ಬಹಳ, ಅದಕ್ಕೆ ಏನು ಬಹಳ ದೊಡ್ಡ ಅದರದೇ ಆದಂಥ ಇತಿಹಾಸ ಇದೆ. ನೀವು ಏನಾದರೂ ಅಂಥ ವಿಷಯಗಳು ನೆನಪಿದ್ರೆ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥ, ಅಥವಾ ವಿಶೇಷ ಹರಕೆಗಳ ಬಗ್ಗೆ ನಿಮಗೇನಾದರೂ ಅನುಭವ ಇದ್ದರೆ, ಅಥವಾ ನೀವೇನಾದರೂ ನೋಡಿದ್ದು ಕೇಳಿದ್ದು ಏನಾದಿದ್ದರೆ, ಇಲ್ಲೊಂದು ಹಾಗುಂಟಂತೆ ಅಲ್ಲಿ ಒಂದು ಹೀಗುಂಟಂತೆ ಇಂಥದ್ದೇನಾದಿದ್ದರೆ ಹೇಳಿ, ನನಗಂತೂ ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನೀವು ಹಂದುಕೊಳ್ಳುವಂಥ ನಿಮ್ಮ ಸಂಗತಿಗಳನ್ನು ನನ್ನ ಜೊತೆ ನೀವು ಹಂಚಿಕೊಳ್ಬೋದು. ಓಕೆ. ಸೊ ಹಾಗೆ ನಿನ್ನೆಂತೂ ನಾಗರ ಪಂಚಮಿ, ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲ ಸಂಭ್ರಮದಲ್ಲಿ ಇದ್ದೀರಿ, ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ಹಬ್ಬಗಳು ಒಟ್ಟಾಗಿ ಬಂದಿದೆ. ಇನ್ನಂತೂ ನಾಗರ ಪಂಚಮಿ ಒಂದು ಬಂತು ಅಂತ ಹೇಳಿದರೆ ಇನ್ನು ಎಲ್ಲ ಹಬ್ಬಗಳು ಲೈನಲ್ಲಿ ಬರುವಂಥ ಟೈಮ್ ಇದು ಅಲ್ವಾ. ಎನಿವೇಸ್, ಹಬ್ಬಗಳು ಎಲ್ಲರೂ ಕೂಡ ಖುಷಿಯನ್ನು ಸಂತೋಷವನ್ನು ಕೊಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ನಿಮ್ಮ ಜೊತೆ ಹರಕೆಗಳ ಬಗ್ಗೆ. ನಿಮ್ಮಲ್ಲೂ ಕೂಡ ಏನಾದರೂ ಇಂಟ್ರೆಸ್ಟಿಂಗ್ ಸಂಗತಿ ಇದ್ದರೆ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಅಭಿಷೇಕ್.

எஸ் வெல்கம் பேக் டு ரேடியோ சாரங் 107.8 FM ரேடியோ சஞ்சயல்லி. ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಹರಕೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೇನೆ ನನಗೆ ಸುಕುಮಾರ್ ಶಕ್ತಿನಗರದಿಂದ ಮೊನ್ನೆ ಒಂದು ಅವರು ವಾಟ್ಸಪ್ಪಲ್ಲಿ ಒಂದು ಪ್ರಶ್ನೆ ಕಳಿಸಿದರು, ಇದನ್ನು ಕೇಳಿ ಅಂತ ಹೇಳಿ. ಸೊ ಫೈನ್, ಕೇಳಿಬಿಡ್ತೇನೆ ಏನಂತೇಳಿ. ಅವರು ಕಳಿಸಿದಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಭಾರತ ಸರ್ಕಾರದ ಶಿಕ್ಷಣ ಸಚಿವರು ಯಾರು ಅಂತ ಕೇಳಿದ್ದಾರೆ ಅವರು. ಸೊ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ. ಸುಕುಮಾರ್ ಅವರು ಕೇಳಿದಂಥ ಈ ಒಂದು ಪ್ರಶ್ನೆಗೆ ಯಾರಿಗಾದರೂ ಉತ್ತರ ಹೇಳಿಕಿದ್ರೆ ಹೇಳ್ಬೋದು. ಶಿಕ್ಷಣ ಸಚಿವರು ಯಾರು ಅಂತ, ಎಜುಕೇಷನ್ ಮಿನಿಸ್ಟರ್ ಯಾರು ಅನ್ನೋದು ಅವರು ಕೇಳಿದಂಥ ಪ್ರಶ್ನೆ. ಸುಕುಮಾರ್ ಅವರು ಮೊನ್ನೆ ಕಳಿಸಿದ್ದಾರೆ ಪಾಪ. ಸೊ ಅವರಿಗೆ ಬೇಸರ ಆಗಬಾರ್ದು. ಹೇಳಿ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಫಟಾಫಟ್ ಕಾಲ್ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಡ್ಬೋದು. ಹರಕೆಗಳ ಬಗ್ಗೆ ಕೂಡ ಮಾತಾಡ್ಬೋದು. ಒಟ್ಟಿನಲ್ಲಿ ನೀವೇನು ಮಾತಾಡ್ತೀರಿ, ಕಾಯ್ತಾ ಇದ್ದೀನಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ, ಬಹಳ ಈಸಿ ಇದೆ. ಹಾಗೆಯೇ ಇವತ್ತಿನ ಏನು ಏನೆಲ್ಲ ಸುದ್ದಿಗಳು ಆಗ್ತಾ ಇದೆ, ಏನೆಲ್ಲ ಬದಲಾವಣೆಗಳು ಆಗ್ತಿದೆ, ಅದನ್ನು ಅಪ್ಡೇಟ್ ಆಗಬೇಕು ಅಂತ ಹೇಳಿದರೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಓಕೆ, ಸೊ ಫೈನ್. ಹೇಳಿ, ಯಾರಾದರೂ ಭಾರತದ ಶಿಕ್ಷಣ ಸಚಿವರು ಯಾರು ಅಂತ, ಕೇಂದ್ರ ಶಿಕ್ಷಣ ಸಚಿವರು ಯಾರು ಅಂತ ಅವರು ಕೇಳ್ತಾ ಇರುವಂಥದ್ದು. ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಎರಡು ವಿಷಯಗಳಿದೆ. ಒಂದು ವಿಷಯದ ಬಗ್ಗೆ ನಿಮ್ಮ ಅನುಭವ ಹೇಳಲಿಕ್ಕೆ ಅಥವಾ ಏನಾದರೂ ವಿಷಯ ಹೇಳಲಿಕ್ಕೆ, ಇನ್ನೊಂದು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ. ಯಾರು ಹೇಳ್ತಾರೆ ಹೇಳಿ, ಕಾಲನ್ನು ಮಾಡಿ. ನನಗೆ ಸಿದ್ದಿಕ್ ತೌಡ್ಗೋಳಿಯಿಂದ ವಾಟ್ಸಪ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ದರ್ಗಾಗಳಿಗೆ ಚಾದರ್ ಕೊಡುವಂತಹ ಹರಕೆಗಳು ಇದೆ. ಎಸ್ ಎಸ್, ಹೌದೌದು, ಚಾದರ್ ಮತ್ತು ಹೂ ಕೊಡುವಂಥದ್ದು ಎಲ್ಲ ನೋಡಿದ್ದೇನೆ. ಸಾರಿಕಾ ರೈಯವರು ಹೇಳ್ತಾ ಇದ್ದಾರೆ, ಬೆಳ್ತಂಗಡಿ ಸುರಿಯಾದಲ್ಲಿ ಮಣ್ಣಿನ ವಸ್ತುಗಳನ್ನು ಹರಕೆಯಾಗಿ ಕೊಡುತ್ತಾರೆ. ಎಸ್, ಅದು ಕೂಡ ನಾನು ಕೇಳಿದ್ದೇನೆ. ಹಾಗೆಯೇ ಅಪೂರ್ವ ಅವರು ಹೇಳ್ತಾ ಇದ್ದಾರೆ, ಸೌತಡ್ಕದಲ್ಲಿ ಗಂಟೆ ಕಟ್ಟುವ ಹರಕೆ ಇದೆ, ಇದನ್ನು ನಾನು ಸಹ ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಬೊಂಡ ಕೊಡುವ ಹರಕೆ ಇದೆ ಅಂತ ಕೂಡ ಅವರು ಕಳಿಸಿದ್ದಾರೆ. ನೋಡುವ ಇನ್ನು ಕೂಡ ಯಾವ್ಯಾವೆಲ್ಲ ಹರಕೆಗಳ ಬಗ್ಗೆ ನೀವು ಹೇಳ್ತೀರಿ ಹೇಳಿ, ನಿಮಗೆ ನೆನಪಾಗುವಂಥದ್ದು. ಹಾಗೆಯೇ ಸುಕುಮಾರ್ ಅವರನ್ನು ಕೇಳಿದಂಥ ಪ್ರಶ್ನೆ, ನಮ್ಮ ಕೇಂದ್ರದ ಶಿಕ್ಷಣ ಸಚಿವರು ಯಾರು ಅಂತ ಅವರು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದ್ದರೆ ಖಂಡಿತವಾಗಿಯೂ ಹೇಳ್ಬೋದು, ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ನಮಸ್ಕಾರ
0: ಮೇಡಮ್, ಎಂಚೋಲ್ಲಾರ್ ಅಣ್ಣ ಮಾತಾಡ ಇರ್ನಾಡ ಇರ್ನಾಡ ಅಂದ ಪಲ್ಲೆ ಪಲ್ಲೆ ಪಲ್ಲೆ ಪಲ್ಲೆ
1: ಉದ್ಯಾರ ಮಾಡೋಂಡತೆ
0: ಅಂದೆ
1: ಅವಳು ಮಡಸ್ತಾನ ಪಂಡ ಉರುಳು ಸೇವೆ.
0: ಶಿಕ್ಷಣ ಸಚಿವೆ
1: ಚಿಕನ್ ಪಾಕ್ಸ್ ಬತ್ತಿನ ಮಾರಿಯಮ್ಮ ದೇವರನ ದೇವಸ್ಥಾನ ಕೋರಿದ ಕಾಸು ಕೊಡ್ತೀರಿ ಬೊಕ್ಕ ದೇವರನ್ನ ನೀರ್ ಮೈಪರ್ ಉಲಾಯದ ದೇವರ ನೀರು.
0: ಅದೇ ಎಸ್ ಬೊಕ್ಕ ಓಣ ಕುಳಿನ ಪ್ರಶ್ನೆಗೆ ಅಂಡ ಐಕು ತರ ಗೊತ್ತುಂಡ ಶಿಕ್ಷಣ ಸಚಿವರಿಗೆ ಎರಡು ಹರಕೆಗಳ ಬಗ್ಗೆ ಅವರು ಹೇಳಿದ್ರು, ಹಾಗೇನೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಮಾಡ್ತಾ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪರವಾಗಿಲ್ಲ, ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಯಾರಿಗೆ ಗೊತ್ತಿದೆ ಖಂಡಿತವಾಗಿಯೂ ನನಗೆ ನೀವು ಹೇಳ್ಬಹುದು. ಅನೇಕ ಜನ ವಾಟ್ಸಪ್ ಅನ್ನ ಮಾಡಿದ್ದಾರೆ, ಉತ್ತರವನ್ನು ಹೇಳಿದ್ದಾರೆ, ಇನ್ನು ಕೂಡ ಯಾರಲ್ಲಿ ಹೇಳಲಿಕ್ಕಿದೆ ಹೇಳಿ ಕಾಲ್ ಅನ್ನು ಮಾಡಿ. ಒಂದು ಹರಕೆಗಳ ಬಗ್ಗೆ ಮಾತಾಡ್ತಿದ್ದೆ, ವಿಶೇಷ ಹರಕೆಗಳು ನಮ್ಮ ತುಳುನಾಡಿನಾದ್ಯಂತ ಇದೆ. ನಿಮ್ಗೆ ಯಾವ್ದಾದ್ರೂ ವಿಷಯದ ಬಗ್ಗೆ ಹೇಳಲಿಕ್ಕಿದೆ, ಯಾವ್ದಾದ್ರು ಹರಕೆಯ ಬಗ್ಗೆ ಇಲ್ಲೊಂದು ವಿಶೇಷವಾದಂತಹ ಹರಕೆ ಇದೆ ಈ ಊರಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಂಚಿಕೊಳ್ಬಹುದು ಅಂತ ನಾನು ನಿಮ್ಮ ಹೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನು ಮಾಡಬಹುದು, ನಿಮ್ಗೆ ಗೊತ್ತಿರುವಂತಹ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ.
2: ನಮಸ್ತೆ ಸರ್.
0: ಪೂರ್ಣಿಮಾ ಮೇಡಮ್
2: ದಾದಾಪನ್ಪರ್ಗೆ
0: ಒಟ್ಟು ಜನಕ್ಕೆಲ್ಲ ಒಂಜಿ ನಂಬಿಕೆ ಅಂದತೆ ಮನಸ್ಸದ ದಾದಾಪನ್ಪರ್ ಪ್ರಶ್ನೆಗೆ ಉತ್ತರ ಗೊತ್ತುಂಡ ಪೂರ್ಣಿಮಾ.
2: ಪ್ರಹ್ಲಾದ್ ಜೋಶಿ.
0: ಪ್ರಹ್ಲಾದ್ ಜೋಶಿಯಾ? ಪ್ರಹ್ಲಾದ್ ಜೋಶಿ ಅಂತ ಹೇಳ್ತಾ ಇದಾರೆ ಪೂರ್ಣಿಮಾ ಅವರು ಕಾಲ್ ಅನ್ನ ಮಾಡಿ. ಎಸ್ ರೈಟ್ ಆನ್ಸರ್. ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರು. ನನಗೆ ಉತ್ತರವನ್ನ ತುಂಬಾ ಜನ ಹೇಳಿದ್ದಾರೆ, ಅದಕ್ಕಿಂತ ಮುಂಚಿನ ಕಾಲರ್ ಇದ್ದಾರೆ. ನಮಸ್ಕಾರ.
3: ನಮಸ್ತೆ.
0: ಕುಸುಮಾಕರ ಕೊಟ್ಟಾರ ದಾದಾಂಪರ ಕುಸುಮಾಕರಣ. ಮಾತಾಡ ಕೆಲವು ಮಾತು ವಿಶೇಷ ಗೊತ್ತುಂಡ
3: ಬೊಂಬುಚ್ಚು ಮತ್ತೆ ಊರು ಪಾಂತೇಪುರ ಅವು ಪುಲ್ಲಾಗ ಮತ್ತೆ ಪರಕೆ ಬಂದೇರ್ ದಾಲ ಐಜಂದ ಎಡ್ಡೆಡ್ ಪುಲೆವಾಡು ಕೊಯ್ನಾಗ ಎಡ್ಡೆ ಬಾರ್ ಬಾರ್ ಆಯ್ತು ಸುರುತ್ತ ಬಾರ್ ಆಯ್ನೇನು ಅಲ್ಪ ಹೆಂಗಲ್ಲ ಅಲ್ಪ ಮಾಲಿಂಗೇಶ್ವರ ದೇವಸ್ಥಾನ ಇನ್ನ ಮುದ್ದಾನು ಮುದ್ದಾನು ಮಾಲಿಂಗೇಶ್ವರ ಅಲ್ಪವು ಪಾಯಸ ದೀಪವೆಂದು ಪರಕೆ ಅಂತೀನಿ ಈಶ್ವರ ಪರಮನ ದೀಪವೇ ನಾವು ಹೆಂಗುಲ ಹಬ್ಬಕ್ಕ ಆಯ್ತು ಸುರುತ ಬಲಂತೆ ಕೊಂದು ಕೊರ್ಪ ಭಟ್ರು ವೆನ್ಪೇರ್ ಏಪ ನಾವು ಸೋಮವಾರ ದಾನಿ ಎಂಜಿ ತೋಪು ಪತ್ತೊಂಬಲ್ಲ ಅಜಿ ತೋಪುಲ ಪತ್ತೊಂಬೋಡ ಐತೆ ಪಾಡ್ದೀಪೇರ್ ತೋಪುಲ ಏತ ಒಂಜಿ ಕಿಲ ಅರಿಲ ಕೊನದು ಕೊರ್ತಿ ನಾಕುಲು ಆನಿ ಸೋಮವಾರ ಬರ್ರವನ್ನೇ ಅನ್ ಪೋಪು ಹೆಂಗ್ಲೆ ಇಲ್ಲಿ ಪುನಃ ಬಂದಾಗ ತಿನ್ನೋದಿನ ಬರ್ಬೋದು ಒಂದ್ ಐತಲ ಬರಬಹುದು
0: ವಿಶೇಷವಾಗಿ ಪರಕೆಲ್ಲೂ ಇಲ್ಲ ಅದೇ ಕುಸುಮಾಕರ್ ಅವರು ಕೊಟ್ಟಾರದಿಂದ ಹೇಳಿದ್ದಾರೆ. ಸೊ ಹಾಗೇನೆ ಆಗ ಕೇಳಿದಂತ ಪ್ರಶ್ನೆಗೆ ಜಯರಾಮ್ ಅವರು ಎಣ್ಮೂರಿಂದ ಪ್ರಹ್ಲಾದ್ ಜೋಶಿ ಅಂತ ಹೇಳಿದ್ದಾರೆ. ಅಪೂರ್ವ ಅವರು ಪ್ರಹ್ಲಾದ್ ಜೋಶಿ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮುಂದಿನ ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ.
4: ನಾನು ಸಚ್ಚಿದಾನಂದ
0: ಬಜಾಲ್ ನಿಂದ. ಹೇಗಿದ್ದೀರಿ ಸರ್? ಆರಾಮ? ಆರಾಮ ಸರ್. ಏನ್ ಹೇಳ್ತೀರಿ ಸರ್?
4: ಗುರುಗಳೇ, ನನಗೆ ಈ ರಾಜಕೀಯದ ವ್ಯಕ್ತಿಗಳ ಬಗ್ಗೆ ಆಸಕ್ತಿ ಇಲ್ಲ, ಅದನ್ನ ಪ್ರಶ್ನೆಗೆ ಉತ್ತರ ಹೇಳಿಕ್ ಹೋಗುದಿಲ್ಲ. ಹರಕೆಯ ಬಗ್ಗೆ ನೂರಕ್ಕೆ ನೂರರಷ್ಟು ಸತ್ಯ ಆಗುವಂತ ಹರಕೆ ನಮ್ಮ ಉರುವ ಮಾರಿಯಮ್ಮ ದೇವರದು. ಯಾಕೆಂತ ಹೇಳಿದ್ರೆ ನಮ್ಮ ಮೀನುಗಾರ ಬಂಧುಗಳು, ನಾನು ಆ ಕ್ಷೇತ್ರದಲ್ಲಿ ಇದ್ದೆ, ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗದಂತ ಭೂತಾಯಿ ಮತ್ತು ಬಂಗುಡೆ ಮೀನು ಇಲ್ವೇ ಇಲ್ಲ ಅನ್ನುವ ಕಾಲಕ್ಕೆ ಮೀನುಗಾರರು ಎಲ್ಲರೂ ಸೇರಿ ಚಂದ ಸೇರಿಸಿಕೊಂಡು ತಾಯಿಗೊಂದು ಭೂತಾಯಿ ಅಥವಾ ಬಂಗುಡೆ ಹಾರ ಹಾಕಿದ ಮರುದಿನ ಯಥೇಚ್ಛವಾದ ಮೀನು ಇಲ್ಲಿ ಉಕ್ಕೇರಿದ್ದು ಉಂಟು, ಅದು ಇವತ್ತಿಗೂ ಸತ್ಯ. ಅದು ನೀವು ಬೇಕಾದ್ರೆ ಯಾವ ಮೀನುಗಾರ ಬಂದು ಬದುಕೇಳಿ ನೋಡಿ, ಮಾರಿ ಅಮ್ಮನಿಗೆ ಹರಕೆ ಆಗಿದೆ, 100 to 100 ಪಲ್ಸ್ ಸಕ್ಸಸ್ ಆಗಿದೆ, ಅದರಿಂದ ನಾವು ಅನ್ನ ಉಂಡಿದ್ದೇವೆ ಅನ್ನುವಂತ ಒಂದು ವಿಷಯ ಹೇಳಿಕ್ಕೆ ನನಗೆ ಖುಷಿ ಆಗ್ತದೆ.
0: ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಚ್ಚಿದಾನಂದ ಶರಣ್ಯ ಅವರು ಒಳ್ಳೆ ಮಾತನ್ನು ಹೇಳಿದ್ರು ನೋಡಿ, ನಾನು ಕೂಡ ಅದನ್ನು ನೋಡಿದ್ದೇನೆ. ಸೊ ಹರಕೆಗಳು, ಈ ಮೊಗವೀರ ಬಂಧುಗಳು, ಈ ಮೀನಿನ ಈಗ ಭೂತಾಯಿ ಬಂಗುಡೆ ಆ ಒಂದು ಏನು ಡಿಸೈನಲ್ಲಿ ಹಾರಗಳನ್ನು ಮಾಡಿ, ಬಂಗಾರದ ಹಾರಗಳನ್ನು ಮಾಡಿ ಹಾಕುವಂಥದ್ದು, ಆ ಮೂಲಕ ಅದೊಂದು ನಂಬಿಕೆ ನೋಡಿ, ಯಾವ್ಯಾವ ರೀತಿಯಲ್ಲೆಲ್ಲ ನಂಬಿಕೆಗಳು ಬೆಳೆದು ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಇನ್ನು ಕೂಡ ಮಾತಾಡಲಿಕ್ಕಿದೆ ಹರಕೆಗಳ ಬಗ್ಗೆ, ನೀವು ಕೂಡ ಮಾತಾಡ್ಬೋದು, ಕಾಲನ್ನು ಮಾಡ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

Radio Sanjay, Radio Sanjay. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ದಿನಿ ಆರ್ಜಿ ಅಭಿಷೇಕ್. ಇವತ್ತಿನ ದಿನದ ಸುದ್ದಿಗಳನ್ನೊಮ್ಮೆ ರಫರವ ನೋಡ್ತಾ ಬರೋಣ. ಅಭಿಮನ್ಯು ಅನುಪಸ್ಥಿತಿಯಲ್ಲಿ ಗಜಪಡೆಯ ನೇತೃತ್ವ ಯಾರದ್ದು ಅನ್ನೋದು ಇವತ್ತಿನ ಇರುವಂತಹ ಒಂದು ಏನು ಮಾಧ್ಯಮಗಳಲ್ಲಿರುವಂತಹ ಒಂದು ನ್ಯೂಸ್ಗಳಲ್ಲಿ ಒಂದಾಗಿದೆ. ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಪಟ್ಟಿಯನ್ನು ಅರಣ್ಯ ಇಲಾಖೆ ಮಂಗಳವಾರ ಬಿಡುಗಡೆ ಮಾಡಿರುವಂಥದ್ದು. ಅರಣ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಇದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಲವು ವರ್ಷಗಳಿಂದ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ ಅಭಿಮನ್ಯುವನ್ನು ಈ ಬಾರಿ ಕೈಬಿಟ್ಟಿರುವುದು ಅಚ್ಚರಿ ಮೂಡಿಸಿದೆ. ಹೀಗಾಗಿ ಈ ಬಾರಿ ಗಜಪಡೆಯ ನೇತೃತ್ವ ವಹಿಸುವುದು ಯಾರು ಅನ್ನೋದು ಕುತೂಹಲವನ್ನು ಕೂಡ ಮೂಡಿಸಿತ್ತು. ಸೊ ಭೀಮಾ ಮತ್ತು ಹರ್ಷ ಆನೆಗಳನ್ನು ಮೀಸಲು ಪಟ್ಟಿಯಲ್ಲೂ ಕೂಡ ಇಡಲಾಗಿದೆ ಅನ್ನುವಂಥದ್ದು. ಸೊ ಧನಂಜಯ ಆನೆ ಉತ್ಸವದಲ್ಲಿ ಭಾಗವಹಿಸ್ತಾ ಇದೆ. ಸೊ ಹಾಗೆಯೇ ಬೇರೆ ಬೇರೆ ಆನೆಗಳು ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಹೀಗೆಲ್ಲ ಶ್ರೀರಾಮ, ಹೀಗೆಲ್ಲ ಬೇರೆ ಬೇರೆ ಆನೆಗಳು ಈ ಸಲದ ಏನು ದಸರಾದಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಇದನ್ನು ಬಿಟ್ಟರೆ ಯು ಜಿ ಸಿ ನೆಟ್ 2026 ಮೂರು ವಿಷಯಗಳಿಗೆ ಮಾತ್ರ ಮರುಪರೀಕ್ಷೆ ನಡೆಸಿರುವಂಥದ್ದಾಗಿ ವಿಷಯಗಳ ಮರುಪರೀಕ್ಷೆಯ ಘೋಷಣೆ ಕೂಡ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಂಡಿದ್ದ ದಿಮಾಗಿ ನಕ್ಸಲ್ ಪಾರ್ಟಿ ಮತ್ತೆ ಸಕ್ರಿಯ. ನೋಡಿ ಏನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಆಗ್ತಿದೆ ಅಂತ ಪ್ರಧಾನಿಯವರು ಮೊನ್ನೆ ಮಾತಾಡುವಾಗ ಒಂದು ಮಾತು ಹೇಳಿದ್ರಂತೆ, ದಿಮಾಗಿ ನಕ್ಸಲ್ ಅಂತ ಅನ್ನುವಂಥ ಶಬ್ದ. ಸೊ ಆ ಒಂದು ಶಬ್ದವನ್ನು ಇಟ್ಕೊಂಡು ಈಗ ಸೋಷಿಯಲ್ ಮೀಡಿಯಾ ಪೇಜ್ ಆಗಿದೆ. ಮೊನ್ನೆ ಕಾಂಗ್ರೆಸ್ ಜನತಾ ಪಾರ್ಟಿ ಆಯ್ತಲ್ಲ, ಹಾಗೆ ಇನ್ನೊಂದು ಪೇಜ್ ಆಗಿದೆ ದಿಮಾಗಿ ನಕ್ಸಲ್ ಅಂತೇಳಿ. ಅದಕ್ಕೂ ಕೂಡ ಒಂದಿಷ್ಟು ಲಕ್ಷ ಲಕ್ಷ ಜನ ಸೇರಿದ್ದಾರಂತೆ, 400,000 ಫಾಲೋವರ್ಸ್ ಆಗಿದ್ದಾರೆ. ನೋಡಿ ಹೆಂಗೆಲ್ಲ ಆಗ್ತದೆ ಅಂತ. ಇನ್ನು 17 ಕ್ರೀಡಾಪಟುಗಳಿಗೆ ಅರ್ಜುನ ಪುರಸ್ಕಾರ. ತೇಜಸ್ವಿನಿ ಗಾಯತ್ರಿಗೆ ಒಲಿದ ಗೌರವ. ಕೇಂದ್ರ ಕ್ರೀಡಾ ಸಚಿವಾಲಯ ಅರ್ಜುನ ಪ್ರಶಸ್ತಿ ವಿಜೇತ 17 ಕ್ರೀಡಾಪಟುಗಳ ಪಟ್ಟಿಯನ್ನು ಮಂಗಳವಾರ ಬಿಡುಗಡೆ ಮಾಡಿರುವಂಥದ್ದು. ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡದಿರಲು ನಿರ್ಧಾರ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಇದರಲ್ಲಿ ಬೇರೆ ಬೇರೆ ವಿಜೇತರು ಹಾಗೆಯೇ ಸಾಧನೆಯನ್ನು ಮಾಡಿದಂಥವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚಲೋ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಮೇಲೆ ನಡೆದ ಹಿಂಸಾಚಾರಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂ ಕೋರ್ಟ್ ಮಂಗಳವಾರ ತಿಳಿಸಿದೆ. ಇನ್ನು ಮರಣದಂಡನೆಗೆ ಗುರಿಯಾದ ಅಪರಾಧಿಯನ್ನು ಗಲ್ಲಿಗೇರಿಸುವ ಪ್ರಯತ್ನ ಪದ್ಧತಿಯನ್ನು ರದ್ದುಗೊಳಿಸಿ ಅದರ ಬದಲಿಗೆ ವಿಷದ ಇಂಜೆಕ್ಷನ್ ನೀಡುವ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೋರಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ವಜಾಗೊಳಿಸಿದೆ. ಮರಣದಂಡನೆಗೆ ಗುರಿಯಾದ ಕೈದಿಯ ಘನತೆ ಕಾಪಾಡುವುದರ ಜೊತೆಗೆ ನೋವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಪೂರೈಸುವಲ್ಲಿ ಬೇರೆ ಯಾವುದಾದರೂ ವಿಧಾನ ಉತ್ತಮವಾಗಿದೆ ಎಂದು ಪರೀಕ್ಷಿಸಲು ತಜ್ಞರ ಸಮಿತಿಯ ಮೂಲಕ ಪ್ರಸ್ತುತ ಶಿಕ್ಷೆಯ ಜಾರಿ ವಿಧಾನದ ಸಮಗ್ರ ಪರಿಶೀಲನೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಈ ತೀರ್ಪು ಅಡ್ಡಿಯಾಗುವುದಿಲ್ಲ ಎಂದು ನ್ಯಾಯಪೀಠ ಅಭಿಪ್ರಾಯವನ್ನು ಕೂಡ ಪಟ್ಟಿದೆ. ಇನ್ನು ಅತಿಥಿ ಉಪನ್ಯಾಸಕರ ವೇತನ ಪಾವತಿ ಸಮಸ್ಯೆ ಇತ್ಯರ್ಥಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಹಾಗೆಯೇ ಜೈಲಿನಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ವೈದ್ಯಕೀಯ ತಪಾಸಣೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಇವಿಷ್ಟು ಪ್ರಮುಖವಾದ ಸುದ್ದಿ ನನಗೆ ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ. ಆರಾಮಾಗಿ ನಮ್ಮ ನಳ್ಳಿ ಕತೆ ಭಾರಿ ಸಮಯ ತಾನೆ ದೂರ ಬೋದಿದ್ದಾರೆ. ಯಾವ ಬೇಗೋಡ್ ಮಾತಾ
1: ಒಂದೊಂದು
0: ಓಕೆ ಓಕೆ ಓಕೆ ಓಕೆ ನಳ್ಳಕ್ಕೆ ಥ್ಯಾಂಕ್ ಯು ನೋಡಿ ನಂಬಿಕೆಗಳು ಹೇಗೆ ಕೆಲಸವನ್ನು ಮಾಡ್ತದೆ ಅನ್ನೋದಕ್ಕೆ ನಳ್ಳಕ್ಕೆ ಹೇಳಿದಂತ

0: ಮಾತೆ ಉದಾಹರಣೆ. ಎನಿವೇಸ್, ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳಿ, ಕಾಲನ್ನು ಮಾಡಿ. ಮಾತಾಡ್ತಿದೆ ನಮ್ಮ ದೇಶದಾದ್ಯಂತ ನಮ್ಮ ಸುತ್ತಮುತ್ತ ಅನೇಕ ಹರೇಕಗಳಿದೆ, ಅದರ ಬಗ್ಗೆ ನಿಮ್ದೇನಾದರೂ ಅಭಿಪ್ರಾಯಗಳಿದೆಯಾ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
1: ಶ್ರೀ ಶ್ರೀ ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ಪ್ರೀತಿದಾಸ್
0: ಮಾತಾಡ್ತಿದ್ದೇನೆ.
1: ಮಂಜುನಾಥ ಸ್ವಾಮಿ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಇದು ಹರಕೆಯ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ?
0: ಹೌದು, ಮಾತಾಡ್ತಾ ಇದ್ದೆ. ಹೌದು
1: ಹೌದು, ಹರಕೆ ಅದು ಅದು ಸುಮಾರಲ್ಲ ಅಸಂಖ್ಯಾತ ಉದಾಹರಣೆಗಳಿದೆ. ಅದು ರಿಯಾಲಿಟಿ, ಅದು ನಿಜ ಆಗಿರುದು. ಸಾಕ್ಷಾತ್ ಸುಮಾರು ಅಂತದ್ದು ಸುಮಾರು ಉದಾಹರಣೆ ನಾವು ಕಾಣ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ. ಹೌದು, ಬೇರೆಯವರ ಜೀವನದಲ್ಲೂ ದಿನನಿತ್ಯ ಅಸಂಖ್ಯಾತ ಅದರ ಬಗ್ಗೆ ಸಂಶಯ ಪಡುವವರಿದ್ದಾರೆ. ಕೆಲ ಅದಕ್ಕೆ ಪಾಕ ಅಂತವರನ್ನ ಪಾಕಂಡಿ ಅಂತ ಹೇಳ್ತಾರೆ, ಅಥವಾ ಅದೇ ನಾಸ್ತಿಕರು ಅಥವಾ ರಾಸ್ಕಲ್ ಅಂತ. ಅದೇ ಅದೇ ಅದು ರಿಯಾಲಿಟಿ. ಈಗ ಉದಾಹರಣೆಗೆ ಹೇಳುವುದಾದ್ರೆ ಉಡುಪಿಯಲ್ಲಿ ನೋಡಿ, ಈಗ ಈಗ ಎಷ್ಟೋ ಮದುವೆಯ ಸಂದರ್ಭದಲ್ಲಿ ಅಂದ್ರೆ ಕೂಡಿ ಬರುವ ಒಂದು ಸಂಬಂಧ ನೋಡುವವರಿಗೆ ಈ ರುಕ್ಮಿಣಿ ಕಲ್ಯಾಣ ಅಂತ ಮಾಡ್ತಾರಲ್ಲ, ಅಂತದ್ದು ಎಷ್ಟೋ ಉದಾಹರಣೆಗೆ ಸುಮಾರು ಉದಾಹರಣೆ ನಾನು ಹೇಳ್ಬಹುದು ನಿಮ್ಗೆ. ಅವರು ರುಕ್ಮಿಣಿ ಕಲ್ಯಾಣ ಸೇವೆ ಅಂತ ಅಲ್ಲಿ ಮಾಡ್ತಾರೆ. ಮತ್ತೆ ಈಗ ವ್ಯಾಪಾರದಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರದವರು ಈಗ ಬ್ರಹ್ಮರಥ ಸೇವೆ ಅಂತ ಮಾಡ್ತಾರೆ. ಈಗ ಸುಮಾರು ಜನ ಇದ್ದಾರೆ, ಶೆಟ್ರು ಮನೋಹರ್ ಶೆಟ್ರು, ಸುಮಾರು ಜನ ಪ್ರತಿ ವರ್ಷ ಬಂದು ಅದು ಮಾಡ್ಲೇಬೇಕು ಅವ್ರಿಗೆ. ಯಾಕೆಂದ್ರೆ ಅವರಲ್ಲಿ ಅಭಿವೃದ್ಧಿ ಕಂಡದ್ದರಿಂದ ಅವ್ರು ಮಾಡ್ತಾರೆ. ಇಲ್ಲ ಅಷ್ಟು ಲಕ್ಷ ಅಂದ್ರೆ ಖರ್ಚು ಮಾಡಿ ಇಲ್ವಾ ಅಲ್ವಾ?
0: ಅವರವರ ನಂಬಿಕೆಗೆ ಅವರವರ ಭಾವಕ್ಕೆ ಅಲ್ವಾ, ಏನ್ ಹೇಳ್ತೀರಿ? ಸೊ ಹಾಗಿರುವಾಗ ನಂಬದೇ ಇರುವಂತದ್ದು ತಪ್ಪು ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ. ನಾವು ಹೇಳ್ತಿರೋದು, ನೀನು ಮಾತಾಡ್ತಿರೋದಿಷ್ಟೇ, ಯಾವ ಯಾವ ರೀತಿಯ ನಂಬಿಕೆಗಳು ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು, ಅದು ಇನ್ನೊಂದು ಭಾಗ ಅದು. ಓಕೆ, ನಾವು ನಂಬಿಕೆಯ ಬಗ್ಗೆ ಮಾತ್ರ ಮಾತಾಡೋಣ. ಯಾರಿಗೆಲ್ಲ ಹೇಳಲಿಕ್ಕಿದೆ ಕಾಲ್ ಮಾಡಿ. ನೀವು ಹರಕೆಗಳ ಬಗ್ಗೆ ನಿಮ್ಮದು ಏನು, ನೀವು ಕೇಳಿದಂಥ ಅಥವಾ ನೀವು ನೋಡಿದಂಥ ನಿಮ್ಮ ಅನುಭವಕ್ಕೆ ಬಂದಂಥ ವಿಶೇಷ ಹರಕೆಗಳು ಎಲ್ಲಾದರೂ ಇದೆಯಾ, ಅದನ್ನು ಖಂಡಿತವಾಗಿಯೂ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ಹಾಗೆ ನೀವು ಕೂಡ ಮಾತಾಡ್ಬೋದು ಅಂತ ಹೇಳ್ತಾ. ಅಸಂಖ್ಯಾತ ಹರಕೆಗಳು, ಅದು ಕೂಡ ಬೇರೆ ಬೇರೆ ನಂಬಿಕೆಯ ಬಗೆಗಿನ ಹರಕೆಗಳಿದೆ. ನನಗೆ ಒಂದಿಷ್ಟು ಸಮಯ ನೀವು ಕೊಡಿ, ಸಾಧ್ಯವಾದರೆ ಎಲ್ಲವೂ ಕೂಡ ಅಂದುಕೊಂಡಾಗೆ ಆದರೆ ಈ ಸುತ್ತಮುತ್ತ ಇರುವಂಥ ನಮ್ಮ ದೇಶದಾದ್ಯಂತ ಇರುವ ಬೇರೆ ಬೇರೆ ನೀವು ಕೇಳದೇ ಇರುವಂಥ ಕೇಳಿರ್ಬೋದು, ತುಂಬ ಕಡಿಮೆ ಕೇಳಿದಂಥ ಹರಕೆಗಳ ಬಗ್ಗೆ ನಿಮ್ಮ ಹತ್ರ ನಾನು ಹಂಚಿಕೊಳ್ಬೇಕು. ಅದರ ಬಗ್ಗೆ ಒಂದು ಚೆನ್ನಾಗಿರುವಂಥ ಒಂದು ಏನು ಪ್ರೆಸೆಂಟೇಷನನ್ನೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡುವ, ಸ್ವಲ್ಪ ದಿನಗಳು ಕಳೀಲಿ. ಯಾಕೆಂತೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ ಅಂತ. ಇದನ್ನು ಖಾಲಿ ಧರ್ಮದ ಅಡಿಪಾಯದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಇದರ ಹಿಂದೆ ಬೇರೆ ಬೇರೆ ಸಂಗತಿಗಳಿದೆ. ಅದರ ಬಗ್ಗೆ ಮುಂದಿನ ಯಾವತ್ತಾದರೂ ಒಂದು ವಿಶೇಷ ಲೇಖನದ ರೀತಿಯಲ್ಲಿ ಮಾತಾಡೋಣ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ಅನೇಕ ಜನ ಕಾಲ್ ಮಾಡಿದಿರಿ, ಬೇರೆ ಬೇರೆ ಹರಕೆಗಳ ಬಗ್ಗೆ ಮಾತಾಡಿದಿರಿ, ಕಾಲ್ ಮಾಡಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಪರಿಚಯ
1: ರೇಡಿಯೋ ಸಾರಂಗ್ನ ಪ್ರಿಯ ಕೇಳುಗರೆ, ನಮ್ಮ ಸುತ್ತಮುತ್ತಲಿನ ಪ್ರಾಚೀನ ಪರಂಪರೆಗಳನ್ನ ಉಳಿಸಿ ಬೆಳೆಸುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರಾಚೀನವಾದಂತಹ ಸಾಂಸ್ಕೃತಿಕ ಆಚರಣೆಗಳು, ಪುರಾತನ ಕಟ್ಟಡಗಳು, ಜನಪದ ಕಥೆಗಳು, ಹಬ್ಬಗಳು ಅಥವಾ ಕಲಾ ಪ್ರದರ್ಶನಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಿನ ಮೂಲಕ, ಕತೆಗಳ ಮೂಲಕ, ಫೋಟೋಗ್ರಾಫ್ಸ್, ವಿಡಿಯೋದ ಮೂಲಕ ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗೂ ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂಜಿ ಸೊಲ್ಮೇಲೋ ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್ ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡ್ ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದು ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ಆಗಸ್ಟ್ 7ಕ್ಕೆ ಬಿಡುಗಡೆ ಆತಂಡ್ ಹೊಸ ತುಳು ಸಿನಿಮಾ ಪಿಕ್ಚರ್ ಅಂದ್ ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ನಿರ್ಮಾಣ ಮಲ್ತಿನ ಪಿಕ್ಚರ್ ಸಿನಿಮಾ 3ನೇ ಆಗಸ್ಟ್ 7ಕ್ಕೆ ಬಿಡುಗಡೆ ಆತಂಡ್ ಇಂದು ಕನ್ನಡ ಅಂಚನೆ ತುಳು ಭಾಷೆಡ್ ನಿರ್ಮಾಣ ಮಲ್ತಿನ ಸುರೂತ ಚಿತ್ರ

ಕನ್ನಡ ಚಿತ್ರರಂಗಡು ಯಶಸ್ವಿ ನಿರ್ಮಾಪಕರಾದ ಅಂಚನೆ ನಟರಾದ ಗುರುತಿಸಾವನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ಬ್ಯಾನರ್ ದಾಡಿಟ್ ಶಿಲ್ಪಾ ಗಣೇಶ್ ನಿರ್ಮಾಣ ಮಲ್ತಿನ ಬಹುನಿರೀಕ್ಷಿತ ಪಿಕ್ಚರ್ ಸಿನಿಮಾ ಆಗಸ್ಟ್ 7 ಬಿಡುಗಡೆ ಆತಿಂಡೆ. ಗೋಲ್ಡನ್ ಮೂವೀಸ್ ಸಂಸ್ಥೆ ಕನ್ನಡದ ಒಟ್ಟುಗು ದ್ವೇ ಸುರುತ ಸರ್ತಿ ಸಿನಿಮಾ ನಿರ್ಮಾಣ ಮಲ್ತದುಪ್ಪನವು ವಿಶೇಷ. ಸಂದೀಪ್ ಬೆದ್ರಾ ಆಕ್ಷನ್ ಕಟ್ ಪಂದುಪ್ಪನ ಈ ಚಿತ್ರ ಸಂಪೂರ್ಣವಾದ ಹಾಸ್ಯಭರಿತ ಕೌಟುಂಬಿಕ ಕಥೆನ ಪಡೆದುಪ್ಪನ ಸಿನಿಮಾ. ತುಳು ರಂಗಭೂಮಿ ಅಂಚನೆ ಸಿನಿಮಾ ರಂಗದ ಘಟಾನುಘಟಿ ಕಲಾವಿದರು ಈ ಸಿನಿಮಾಡು ಒಟ್ಟಿಗೆ ನಟನೆ ಮಲ್ದಿರು. ಚಿತ್ರಡು ಹೊಸ ಪ್ರತಿಭೆ ನಿತ್ಯಾ ಪ್ರಕಾಶ್ ಬಂಟ್ವಾಳ ಅಂಚನೆ ಒಂದು ಮೊಟ್ಟೆ ಕತೆ ಖ್ಯಾತಿದ ಅಮೃತ ಸುಧಾ ಪ್ರಮುಖ ಪಾತ್ರಡು ತೋಜ್ತೇರು.

ನಿರ್ಮಾಪಕಿ ಶಿಲ್ಪಾ ಗಣೇಶ್ ಪಾತ್ರದ ಕರಿನ ಒಂಜುವರೆ ವರ್ಷದ ಪಿರವು ಪಿಕ್ಚರ್ ಚಲನಚಿತ್ರ ನಿರ್ಮಾಣಗ ನಿರ್ಧಾರ ಮಲ್ತಿರ್ತ. ತುಳುನಾಡದ ಪ್ರೀತಿ ಭಾವನಾತ್ಮಕತೆ ಅದ್ಭುತ. ಎಲ್ಲೆಡ್ ಆರಂಭ ಆಯಿನ ಸಿನಿಮಾ ಇತ್ತ ಮಲ್ಲ ಬಜೆಟ್ ಆತಂಡ. ಈ ಚಿತ್ರ ಬಾರಿ ಪೊರ್ಲುಡು ಮೂರ್ದು ಬರಿಯರ ಗಣೇಶ್ ಆರ್ ಪ್ರತಿ ಹಂತೊಡ್ಲ ಸಹಕಾರ ಕೊಡ್ತೇರು ಪಂದು ಪಂಡೇರು. ಚಿತ್ರದ ನಿರ್ದೇಶಕರಾಯಿನ ಸಂದೀಪ್ ಬೆದ್ರಾ ಆರೇ ಕತೆನ ಬರೆದು ಚಿತ್ರಕತೆ ಬರೆದು ಅಂಚನೆ ಸಂಭಾಷಣೆ ಎಲ್ಲ ಬರೆತೇರೆ. ಸಂತೋಷ್ ರೈ ಪಾತಾಜೆ ಅಂಚನೆ ಚಂದ್ರಶೇಖರ್ ಕೆಎಸ್ ಅಕುಲ್ನ ಛಾಯಾಗ್ರಹಣ ಉಂಡು. ರಾಜು ಆರ್ಯನ್ ಸಂಕಲನ ಮಲ್ದಿರ್. ಧನಂಜಯ್ ಬಿ ಶ್ರೀರಾಜು ನಿತ್ಯ ನಿರ್ದೇಶನ ಮಲ್ತಿತ್ತಂಡ. ರಾಧೇಶ್ ಸಂತೋಷ್ ಪೂಜಾರಿ ಕಲಾ ನಿರ್ದೇಶನ ಮಲ್ದಿರ್. ಥ್ರಿಲ್ಲರ್ ಮಂಜು ಅರ್ನ ಸಾಹಸ ನಿರ್ದೇಶನ ಈ ಚಿತ್ರಗೊಂಡು. ಹಾಸ್ಯ ಅಂಚನೆ ಮನರಂಜನೆದ ಮಹಾಪೂರನೇ ಪತ್ತೊಂಬತ್ತದಿನ ಪಿಕ್ಚರ್ ತುಳು ಸಿನಿಮಾ ಇತ್ತೆ ಕರಾವಳಿದಾದ್ಯಂತ ಬುಡುಗಡೆ ಆದ ಮಾತಾ ಥಿಯೇಟರ್ಡ್ಲ ಪ್ರದರ್ಶನ ಕೊರೊಂದುಂಡು.

ಒಂದು ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು ನನ್ನ ಬರ್ಪಿನ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಸಾಹಿತಿ ಶ್ರೀ ಚಂದ್ರಹಾಸ್ ಕಣಂತೂರ್ ಇವರ ಪಡಿಯಕ್ಕಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಗ್ರಾಮ ಸರ್ವೆರ್ಲಂದು, ಒಂಜಿ ರಾಜ್ಯ ಸರ್ವೆರ್ಲಂದು, ಸಮಸ್ತ ಸರ್ವೆರ್ಲಂದು, ಗ್ರಾಮ ಸೀಮೆ ಮಾಗಣೆ ದೇವರನ್ನು ದುಂಬುದಿಯೊಂದು ನಂಬುದಿ ದೈವಲೇನು ಸತ್ಯಲೇನು ನೆನವಾರಿಕೆ ಮಲ್ತೋಂದು ರಾಜ್ಯ ಕುರುಪಿಂಚಿ ಸತ್ಯಲನ ನೇಮಗು ಸಂತೋಷಡು ಬಡಿಯರಿ ಬತ್ತುವೆ ಬಡಿಯರಿ ಬತ್ತುವೆ ಬಡಿಯರಿ ಬತ್ತುವೆ. ಈ ಬೂಕು ಕಡೀರಾಪುನವು ಇಂಚ ಅಂಚ ಅದನ್ನು ಪಾತ್ರ ಆಯ್ತ ಪೊಲಬುಲ ಇಂದುವೇ ನಮ್ಮನೆಡು ಕಡೀರಾಪುನವು ಪುರುಳು ಒಂದು ಎಣ್ಣುವೆ. ಒಂದು ಗೊಂಚಲು ಕೇಪುಳದ ಹಾಗೆ ವೇದಿಕೆಯಲ್ಲಿ ಕುಳಿತಿರುವಂತಹ ಗಣ್ಯ ಮಹಾತಿಶಯರೇ, ಒಂದು ಹಾಳೆ ಹಿಂಗಾರದ ಹಾಗೆ ಅಲ್ಲಲ್ಲಿ ಸೇರಿಕೊಂಡಿರುವಂತಹ ಸಾಹಿತ್ಯಾಸಕ್ತ ಮನಸ್ಸುಗಳೇ, ಈ ಕೃತಿಗೆ ಸಂಬಂಧಪಟ್ಟು ಇದರ ಬೆನ್ನುಡಿಯನ್ನು ಬರೆಯುವ ಸಂದರ್ಭದಲ್ಲಿ ಇದರ ಪ್ರಕಾಶಕರಾಗಿರುವ ಕಲ್ಲೂರು ನಾಗೇಶರು ನನಗೊಂದು ಫೋನ್ ಮಾಡಿ ಕೇಳಿದರು, ನೀವು ಬೆನ್ನುಡಿಯಲ್ಲಿ ಅಲ್ಲಲ್ಲಿ ಚಂದ್ರಹಾಸ ಕಣಂತೂರು ಕಣಂತೂರು ಕಣಂತೂರು ಅಂತ ಬರೆದಿದ್ದೀರಿ, ಅದು ಚಂದ್ರಹಾಸ ಕಣಂದೂರೋ ಕಣಂತೂರೋ ಅಂತ. ಇದು ಅವರ ಹೆಸರಿನ ಸಮಸ್ಯೆ ಅಲ್ಲ, ತುಳು ಕನ್ನಡದ ಸಮಸ್ಯೆ. ಕುಕ್ಕಿನಂತಾಯ ಕುಕ್ಕಿನಂದಾಯ, ಕೊಡಮಣಿತ್ತಾಯ ಕೊಡಮಂದಾಯ ಎಂಬುದಾಗಿ ಕೆಲವು ಸ್ವಲ್ಪ ಅತಿಶಯ ಮುಂದುವರಿದು ಮೈಸಂದಾಯ ಮಹಿಷಂತಾಯಾದದ್ದು ಇದೆ. ಇದೆಲ್ಲ ತುಳು ಮತ್ತು ಮಲಯಾಳಂಗೆ ಆಗುವಾಗ ಈ ತಾಲವೀಕರಣದ ಒಂದು ಅರ್ಥದ ಲಕ್ಷಣ ಅದು. ಈ ತಕಾರಗಳೆಲ್ಲವೂ ದಕಾರ, ಭಾರತ ಇದ್ದದ್ದು ಭಾರದ, ಭಗವತಿ ಭಾರತಿ ಭಗವದಿ ಭಾರದಿ, ಅದು ಆ ಭಾಷೆಯ ಒಂದು ಲಕ್ಷಣ. ಹಾಗೆ ತುಳುವಿನಲ್ಲಿ ಅನೇಕ ಇಂಥ ಪದಗಳನ್ನು ಗಮನಿಸಬಹುದು. ನಾನೇಕೆ ಈ ಪೀಠಿಕೆಯನ್ನು ಹಾಕಿದೆ ಅಂತ ಹೇಳಿದರೆ, ಈ ಕೃತಿ ಮಾಡಿದ್ದದನ್ನೇ, ಕಣಂದೂರನ್ನು ಕಣಂತೂರು ಮಾಡಿದಷ್ಟೆ, ಕಣಂದೂರನ್ನು ಕಣಂತೂರು ಮಾಡಿದೆ. ಅಂದರೆ ಇದರ ಭಾವನೆ, ಪ್ರಪಂಚ, ಭಾಷೆ, ಪಾತ್ರ, ಕತೆ ಇದೆಲ್ಲವೂ ತುಳುವಿದ್ದೆ, ಬರಿಯ ಅಭಿವ್ಯಕ್ತಿಗೆ ಮಾತ್ರ ಕನ್ನಡವನ್ನು ಬಳಸಲಾಗಿದೆ. ಆ ನೆಲೆಯಲ್ಲಿ ಚಂದ್ರಹಾಸ ಕಣಂತೂರರು ನಮಗೆಲ್ಲ ಪರಿಚಿತರೇ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಅಬ್ಬಕ್ಕ ಟಿವಿಯ ಒಂದು ಕ್ಯಾಮರಾ ಉಂಟು. ನಾನು ಮತ್ತು ಚಂದ್ರಹಾಸ ಕಣಂತೂರರು ಅಬ್ಬಕ್ಕ ಟಿವಿಯಲ್ಲಿ ಬಯ್ಯ ಮಲ್ಲಿಗೆ ಅಂತ ಒಂದು ಕಾರ್ಯಕ್ರಮ ಕೊಡ್ತಿದ್ದೆವು. ಅನಂತರ ಅನೇಕ ಟಿವಿ ಮಾಧ್ಯಮದ ಕಾರ್ಯಕ್ರಮದಲ್ಲಿ, ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ನಮ್ಮ ಊರಿನ ಕಾರ್ಯಕ್ರಮಕ್ಕೆ ಆಟಿಯ ಉಪನ್ಯಾಸವನ್ನು ಮಲಯಾಳದಲ್ಲಿ ಕೊಡುವುದಕ್ಕೆ ಅವರನ್ನು ನಾನು ಆಹ್ವಾನಿಸಿದ್ದೆ. ಹೀಗೆ ಅವರ ಮಾತೃಭಾಷೆ ಮಲಯಾಳಂ, ಆದರೆ ಬಹಳ ಸೊಗಸಾದ ತುಳು ಅವರಿಗೆ ಒಲಿದಿದೆ. ಅವರು ಯಾವತ್ತೂ ಹೇಳುವುದಿದೆ, ನನಗೆ ಕನ್ನಡಕ್ಕಿಂತಲೂ ತುಳುವಿನಲ್ಲಿ ಮಾತನಾಡುವುದು ಬಹಳ ಇಷ್ಟ, ಒಳ್ಳೆಯ ಹಿಡಿತ ಅಂತ. ಅವರ ತುಳು ಚಂದ ಮತ್ತು ಬಹಳ ಮೃದು ಭಾಷಿ, ಬಹಳ ಅವರ ಮಾತನ್ನು ನೀವು ಯಾವತ್ತಾದರೂ ಚಂದ್ರಹಾಸ ಕಣಂತೂರು ಏರು ಧ್ವನಿಯಲ್ಲಿ ಮಾತನಾಡುವುದನ್ನು ಕೇಳಿದ್ದೀರ? ಬಹಳ ಮೃದುವಾಗಿ ಮಾತನಾಡ್ತಾರೆ ಮತ್ತು ಸರಳ. ಯಾವತ್ತು ಎಲ್ಲಿ ತನಕ ಸರಳ ಅಂತ ಹೇಳಿದರೆ, ರಿಟೈರ್ಡ್ ಆದ ನಂತರ ಸಹಜವಾಗಿ ಮೂಡುವಂತಹ ಬೆಳ್ಳಗಿನ ಕೂದಲನ್ನು ಕಪ್ಪು ಮಾಡದಷ್ಟು ಸರಳ, ಅಷ್ಟು ಪ್ರಾಮಾಣಿಕರು. ಈ ಪ್ರಾಮಾಣಿಕತೆಯಿಂದಾಗಿ ಎಷ್ಟು ಗಳಿಸಿದ್ದಾರೋ ಅದಕ್ಕಿಂತ ಹೆಚ್ಚು ಕಳೆದುಕೊಂಡಿದ್ದಾರೆ ಕೂಡ. ಅಂದರೆ ಒಂದಷ್ಟು ಉದಾರತೆ, ಒಂದಷ್ಟು ಪ್ರೀತಿಯಿಂದ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡಿ ಅದರಲ್ಲೊಂದು ಕಿಂಚಿತ್ತು ಗುರುತನ್ನು ತಾನಿಟ್ಟುಕೊಳ್ಳದೆ ಅವರ ಕೀರ್ತಿಗೆ ಇವರು ಕಾರಣರಾಗಿದ್ದಾರೆ ಅಂದರೆ ಗೊತ್ತಿರುವ ಸತ್ಯ. ಮತ್ತು ಅವರು ಒಂದು ಸಣ್ಣ ಕೆಲಸಕ್ಕೆ ಆದಾಯ, ಕೀರ್ತಿ, ಹೆಸರು ಯಾವ ಕಾರಣಕ್ಕೂ ಸಿಗದೆ ಇರುವಂತಹ ಸಣ್ಣ ಕೆಲಸಕ್ಕೂ ಅವರ ಪ್ರಿಪರೇಷನ್, ಪೂರ್ವ ತಯಾರಿಯನ್ನು ನೀವು ಗಮನಿಸಬೇಕು. ಈ ಅಬ್ಬಕ್ಕ ಟಿವಿಯ ಕಾರ್ಯಕ್ರಮಕ್ಕಾಗಿರಲಿ, ಇತರ ಕಾರ್ಯಕ್ರಮಕ್ಕಾಗಿರಲಿ, ಒಂದು ಒಂದು ಒಂದಷ್ಟು ಹೊತ್ತು ಮಾತನಾಡೋದಕ್ಕೆ, ಅವರು ತಕ್ಕ ಮಟ್ಟಿಗೆ ತುಳು ಜನಪದದ ಬಗ್ಗೆ ಒಳ್ಳೆ ಜ್ಞಾನ ಇರುವವರು, ಆದರೂ ಅವರು ಪ್ರಿಪೇರ್ ಆಗಿ ಬರ್ತಾರೆ. ಇದು ಎಳೆ ವಿದ್ಯಾರ್ಥಿಗಳು ಈ ಕಡೆಗೆ ಗಮನ ಕೊಡಲೇಬೇಕು. ಪೂರ್ವ ತಯಾರಿ ಎಷ್ಟು ಮುಖ್ಯ, ಅದು ಜವಾಬ್ದಾರಿ. ನನ್ನ ಗುರುಗಳು ಹೇಳ್ತಿದ್ರು, ಅಮೃತ ಸೋಮೇಶ್ವರರು ಸದಾಶಿವಣ್ಣಿದ್ದಾರೆ, ಒಂದು ವೇಳೆ ಪೂರ್ವ ತಯಾರಿ ಇಲ್ಲದೆ ಎಂಕ್ಲೆ ಗೊತ್ತು ಪುನತ ಮಾತ ಎನ್ನುವ ಅರ್ಥದಲ್ಲಿ ಒಂದು ಸಭೆಗೆ ಹೋಗುವುದಾದ

ಸಭೆಯ ಸಮಯ ಹಾಳುವುದು ಅಂತ. ಅವರಿಗೆ ಗೌರವ ಇಲ್ಲ ಅಂತ ಅರ್ಥ. ನಿಮ್ಮ ನೀವು ಲೆಕ್ಕವೇ ಅಲ್ಲ, ನನಗೆಲ್ಲ ಗೊತ್ತಿದೆ ಎನ್ನುವ ಅರ್ಥದಲ್ಲಿ ತಗೊಂಡ ಹಾಗೆ. ಹಾಗಲ್ಲ, ಚಂದ್ರಹಾಸ ಕಣಂದೂರರು ಒಂದು ಸಣ್ಣ ಒಂದು ಊರಿನ ಸ್ಥಳನಾಮದ ಬಗ್ಗೆ ಅಥವಾ ಇನ್ಯಾವುದೋ ವಿಷಯದ ಬಗ್ಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಒಂದಷ್ಟು ತಯಾರಿ. ಅವರ ಅಬ್ಬಕ್ಕ ಟಿವಿ ಒಂದು ಕಾರ್ಯಕ್ರಮದಿಂದ ಎರವಲು ಪಡೆದಂತಹ ಸ್ಥಳನಾಮದ ಒಂದು ಪ್ರತಿ ಅವರದೇ ಅಕ್ಷರದಲ್ಲಿ ಇವತ್ತಿಗೂ ನನ್ನ ಕಪಾಟಿನಲ್ಲಿದೆ. ಅಷ್ಟು ಸಂಗ್ರಹ ಯೋಗ್ಯವಾದ ಕೆಲಸ. ಹಾಗಾಗಿ ಅಂತಹ ಮುಗ್ಧತೆಯ ಕಾರಣದಿಂದಲೇ ಒಂದಷ್ಟು ಪ್ರೀತಿ ಗಳಿಸಿದವರು. ಸಾಹಿತ್ಯ ಅಂದರೆ ಬಹಳ ಆಸಕ್ತಿ, ತುಳು ಜನಪದದ ಬಗ್ಗೆ ಬಹಳ ಒಳ್ಳೆಯ ಹಿಡಿತವರ ಕೈಯಲ್ಲಿದೆ. ನಾನು ಈ ಪುಸ್ತಕವನ್ನು ಪರಿಚಯಿಸುವಾಗ ನಮ್ಗೆ ಗೊತ್ತಿದೆ ಇದು ತುಳು ದೈವಾರಾಧನೆಯ ಕಥೆಯನ್ನು ಒಳಗೊಂಡಿರುವಂಥ ಪಡಿಯಕ್ಕಿ ಎನ್ನುವ ಹೆಸರಿನಲ್ಲಿ. ಈ ದೈವದ ಕಥೆಗಳು ಸಾಮಾನ್ಯ ಸಾಮಾಜಿಕ ಕಥೆಯಾಗಿ ಎಲ್ಲರಿಗೂ ಓದುವ ಒಂದು ಪಠ್ಯವಾಗಿ ಬಂದಿರುವುದು ಇದೇನು ಹೊಸತಲ್ಲ. ಮ್ಯಾನರ್ನ ಕೆಲಸದಿಂದ ತೊಡಗಿ ಅಕಾಡೆಮಿ ಮಾಡಿರುವಂತಹ ಜೋಕ್ಲೆಗಾದು ತುಳು ಕಥೆಕುಲು ಎನ್ನುವ ಸರಣಿಯ ತನಕವು, ಮತ್ತು ಅಮೃತರೋ ಇತರರು ಮಾಡಿರುವಂತಹ, ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅವರ ಲೇಖಕರ ಮಾತಿನಲ್ಲಿ ಕೂಡ, ಅನೇಕ ಪುಸ್ತಕಗಳು ಬಂದಿವೆ. ಈ ನೆಲೆಯಲ್ಲಿ ದೈವಾರಾಧನೆಯ ವಲಯವನ್ನು ಮೀರಿ ಸಾಮಾನ್ಯರಿಗೂ ದೈವ ಕಥನಗಳು ಮನನವಾಗುವುದಕ್ಕೆ ಮನದಟ್ಟಾಗುವುದಕ್ಕೆ ಸಾಧ್ಯತೆ ಆಗಿದೆ. ಆ ನೆಲೆಯಲ್ಲಿ ಇದೊಂದು ಮಹತ್ವದ ಕೆಲಸ ಕೂಡ. ಕೆಲವು ಸೂಕ್ಷ್ಮತೆಯನ್ನು ನಿಮ್ಮ ಕಡೆಗೆ ನಾನು ಗಮನ ಸೆಳೆಯುವ ಪ್ರಯತ್ನ ಮಾಡ್ತೇನೆ. ಏಕೆಂದರೆ ಹೀಗೆ ಒಂದು ಪುಸ್ತಕವನ್ನು ನೋಡುವುದಕ್ಕಿಂತ ನಾನು ಹೇಳುವ ಕೆಲವು ನನ್ನ ಒಳನೋಟಗಳಿದಷ್ಟೆ. ಈ ಒಳನೋಟಗಳನ್ನಿಟ್ಟುಕೊಂಡು ನೀವು ಇನ್ನು ಮುಂದಕ್ಕೆ ಕೊಂಡುಕೊಳ್ಳಲಿರುವಂಥ ಪಡಿಯಕ್ಕೆನೊಮ್ಮೆ ನೋಡಿ. ಸಾಮಾನ್ಯ ಸಂಗತಿ, ಈ ಕಲ್ಲೂರು ನಾಗೇಶ್ವರ ಹತ್ರ ಕೇಳಿದರೆ ಒಂದು ಕೃತಿಯ ಸೊಗಸು, ಅವರು ಸೊಗಸು ಬಹುಮಾನವನ್ನು ಪಡೆದವರು. ಸೊಗಸಿಗೆ ಯಾವುದೆಲ್ಲ ಕಾರಣ ಅಂತ ಹೇಳಿದರೆ ಸಣ್ಣ ಸಣ್ಣ ಕೆಲಸಗಳು, ದೊಡ್ಡ ದೊಡ್ಡದಲ್ಲ, ಸಣ್ಣ ಸಣ್ಣ ಕೆಲಸಗಳಿಂದ ಕೃತಿಗೆ ಒಟ್ಟಂದದ ಚೆಲುವು ಬರುವಂಥದ್ದು. ಆ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವುದಾದರೆ ಚಂದ್ರಹಾಸ ಕಣಂತೂರರು ಈ ಪಡಿಯಕ್ಕಿ ಎನ್ನುವಂತಹ ಕೃತಿಗೆ ಆಯ್ಕೆ ಮಾಡಿಕೊಂಡಂತಹ ಕಥೆಗಳ ಸಂಖ್ಯೆ 16. ಬಹಳ ರೋಚಕ ಸಂಖ್ಯೆ ಅದು 16. ನನ್ನ ಬೆನ್ನುಡಿಯನ್ನು ಆರಂಭಿಸಿದ್ದೇ ಆ ಸಾಲಿನಲ್ಲಿ. 16 ಎಂಬುದು ತುಳು ಸಂಪ್ರದಾಯದ ಸಾಂಸ್ಕೃತಿಕ ಸಂಖ್ಯೆ. ದೈವಾರಾಧನೆಯ 16 ಕಟ್ಟುಕಟ್ಟಳೆಗಳಲ್ಲಿ ಒಂದಾಗಿರುವ ಪಡಿಯಕ್ಕಿಯು ಅದೇ 16 ಸಂಖ್ಯೆಯಲ್ಲಿ ಇಲ್ಲಿ ಕಥಾರೂಪ ತಳೆದಿದೆ. ಪದಿನಾಜಿ ಚಾಕಿರಿ ವರ್ಗ, ಪದಿನಾಜಿ ಕಟ್ಟುಕಟ್ಟಳೆ, ಇನ್ನು ಷೋಡಶ ಸಂಸ್ಕಾರಗಳು ಎನ್ನುವ ಅರ್ಥಕ್ಕೆ ತೆಕೊಳ್ಳುವುದಾದ್ರೂ ಈ 16 ಎನ್ನುವುದಕ್ಕೆ ಬಹಳ ಮಹತ್ವ ಇದೆ. 16 ಏಕೆ ಆಯ್ಕೆ ಮಾಡಿಕೊಂಡ್ರು ಎನ್ನುವುದು ಒಂದು ಅಧ್ಯಯನ ಯೋಗ್ಯವಾದ ಸಂಗತಿ. ಹಾಗಾಗಿ ಒಂದು ದೈವಾರಾಧನೆ ಕಥೆಯನ್ನು ಅದು ಆ ಕಥೆಯ ವ್ಯಾಪ್ತಿಗೆ ಒಳಗೊಳ್ಳುವ ಒಂದು ಸಂಖ್ಯೆಯು ಸೇರಿಕೊಂಡಿದೆ, ಆ ಗಣನೆಗೆ ಬರುತ್ತದೆ ಎಂಬುದು ಬಹಳ ಒಳ್ಳೆಯ ಆಯ್ಕೆ. ನನಗೆ ಅದು ಇಷ್ಟ ಆಯಿತು. ಎಷ್ಟು ಚಂದಕ್ಕೆ ತಲೆ ಓಡಿದೆ ಅಂತ ಅನಿಸಿತು ಅವರದು. ಇನ್ನು ಆ 16 ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳನ್ನು ಪ್ರಸ್ತುತ ಮಾಡ್ತಾರೆ. ನಾನು ಒಂದೊಂದು ಹಂತವನ್ನು ಹೇಳ್ತಾ ಹೋಗುದಾದ್ರೆ ಆರಂಭದಲ್ಲಿ ನನಗೆ ಬಹಳ ಕುತೂಹಲ ಆದದ್ದು ಈ ಪಡಿಯಕ್ಕಿ ಎನ್ನುವ ಹೆಸರು. ಪಡಿಯಕ್ಕಿ ತೀರ ರಾಜಿ ಮಾಡಿಕೊಳ್ಳದಂತಹ ತುಳು ಪ್ರೇಮಿಗಳಿದ್ರೆ ಈ ಹೆಸರು ಅವರಿಗೆ ಅಸಮಾಧಾನ ಆಗ್ತದೆ. ನಾನು ಸುಮ್ಮನೆ ಸ್ಟೇಟಸ್ಗೆ ಏರಿಸಿದಾಗ ಇಂಥ ಸಾಲುಗಳೆಲ್ಲ ನನಗೆ ಕೇಳಲಿಕ್ಕೆ ಸಿಕ್ಕಿತು. ಕಾರಣ ಅವು ದಾಯೆ ಆತು ಪೊರ್ಲುದ ಪಡಿಯರಿ ಪಂಪು ನನ್ನ ಒಂದು ನಾಮಪದ ಐ ನಿಖಿಲು ಕನ್ನಡಗು ಕನೆಯರು ಪಡಿಯ ಅಕ್ಕಿ ಪಂಡ ಅರ್ಥ ಉಂಡೆ ಸರ್ ಅವನ ಪಡಿಯಿಲ್ಲ ನಿಖಿಲು ಚೇಂಜ್ ಮಲ್ಪೊಡಿತ್ತಲು ಪಗರದ ಅಕ್ಕಿ ಸಂಬಳದ ಅಕ್ಕಿ ಅಂಚ ಮಲ್ಪೊಡಿತ್ತಲು ಇದರ ಪುಟ ಪಾತ್ರಾತನು ಸಹಜ ಪಂಡ ಇತ್ತೆ ಪರಿಸ್ಥಿತಿ ಅಂತ ಸೂಕ್ಷ್ಮ ಅಂಡ ಈ ಪಡಿ ಎನ್ನುವಂತಹ ಪದ ನೋಡಿ ಎಷ್ಟು ಮುಖ್ಯ ಅಂದರೆ ಬರೀ ಸಂಬಳ ಅಥವಾ ಒಂದು ಒಂದು ವಿಧಿವಿಧಾನದ ಹೆಸರು ಅಂತಲ್ಲ. ಪಡಿ ಎನ್ನುವುದರ ಅರ್ಥವ್ಯಾಪ್ತಿ ಬಹಳ ವಿಶೇಷ. ಅದು ಒಬ್ಬನ ಶ್ರಮಕ್ಕೆ ಕೊಡುವಂಥದ್ದು ಹೌದು, ಒಂದು ಮುಹೂರ್ತದ ಉಪಾಧಿಯಲ್ಲಿ ಆಗುವಂಥದ್ದು ಹೌದು. ಹಾಗಾಗಿ ಈ ಕೃತಿಯ ಮುಖಪುಟದಲ್ಲಿ ಕೊಟ್ಟಿರುವಂತಹ ಈ ಪಡಿಯಕ್ಕಿ ನೋಡಿ, ನನಗೆ ಈಗ ಈ ಕೃತಿಯನ್ನು ಕೊಟ್ಟದ್ದು ಒಂದು ಕುರುವೆಯಲ್ಲಿ ಕಾಂತಿ ಅಂತ ಹೇಳಿದ್ರು, ಒಂದು ಕುರುವೆಯಲ್ಲಿ ಬಿಡುಗಡೆ ಮಾಡಿದ್ದು ಅದೇ ಕಲ್ಪನೆ. ಮುಖಪುಟವನ್ನೊಮ್ಮೆ ನೋಡಿ, ಕುರುವೆಯಲ್ಲಿ ಪಡೆಯುವ ಕಣಂದೂರು ಕಾಂತ, ಬಹಳ ಪ್ರಸಿದ್ಧ ಕಣಂದೂರಿನಲ್ಲಿ ನೇಮಕಟ್ಟುವ ಕಣಂದೂರು ಕಾಂತ ಅವರು ಕುರುವೆಯಲ್ಲಿ ಪಡೆಯುವ ಪಡಿಯಕ್ಕಿ. ಈಗ ಕಾಲಾಂತರದಲ್ಲಿ ಕಣಂದೂರಿನಲ್ಲಿ ಆ ಪದ್ಧತಿ ಇರ್ಬೋದು, ಕಾಲಾಂತರದಲ್ಲಿ ಅದು ತಡ್ಪೆಗೆ ಬಂತು. ತಡ್ಪೆ ಓ, ಮೊನ್ನೆ ಅಷ್ಟೇ ನಾನೊಂದು ಕೋಲಕ್ಕೆ ಹೋಗುವಾಗ ಬಟ್ಟಲಲ್ಲಿ ತೆಕೊಳ್ತಾ ಇದ್ದಾರೆ. ಅಂದ್ರೆ ಈ ಮೂಲಕ ಈ ಬೆಳವಣಿಗೆ ಏನನ್ನು ಸೂಚಿಸ್ತದೆ ಅಂದ್ರೆ, ಇವತ್ತಿನ ದೈವಾರಾಧನೆ ಮತ್ತು ದೈವಾರಾಧಕ ವರ್ಗ ಈ ಪಡಿ ಅಕ್ಕಿಯನ್ನು ಅವಲಂಬಿಸಿಲ್ಲ. ಒಂದು ಕಾಲದಲ್ಲಿ ಇದೇ ಅವರಿಗೆ ಕೊಡುವಂತಹ ಕಮಾಯಿ, ಇದುವೇ ಸಂಬಳ.
ಯಾವಾಗ ಕುರುವೆಯಿಂದ ತಡ್ಪೆಗೆ ತಡ್ಪೆಯಿಂದ ಬಟ್ಟಲಿಗೆ ಬಂತೋ ಅವಲಂಬನೆ ಇರುವಂತಹ ದಿನಗಳು ಕಡಿಮೆ ಆಯಿತು, ಕುಟುಂಬಗಳು ಕಡಿಮೆ ಆಯಿತು ಎನ್ನುವುದರ ಸೂಚನೆ. ಹಾಗಾಗಿ ಅಂತಹ ಕಾಂಟ್ಯದಲ್ಲಿ ಕೊಟ್ಟಂತಹ ಪಡಿಯಲ್ಲಿ ಒಂದಷ್ಟು ಸುವಸ್ತುಗಳನ್ನು, ಮಂಗಳ ವಸ್ತುಗಳನ್ನು, ಜನಪದ ನೆಲೆಯ ವಸ್ತುಗಳನ್ನು ಇಟ್ಟುಕೊಂಡು ಕೊಡುವುದು ಕ್ರಮ. ಒಂದು ಕಾಲದಲ್ಲಿ ಈ ಪಡಿಯರಿ ಅವನ ಸಂಪಾದನೆ, ಈಗ ಬರೀ ಸಂಪ್ರದಾಯ. ಯಾರೊಂದು ಬರೀ ಎಂಕಲ್ ಪಡಿಯಕ್ಕೆ ಮಾತ್ರ ಎಂಕಲ್ ಅವರು ಕಟ್ಟಂಚನೆ ನಿಕಲ್ ನೇಮ ಕಟ್ಟದ ಬೋರ್ಡ್ ಅಂತ ಹೇಳಿದ್ರೆ ಯಾರು ಸಿದ್ಧ ಇರ್ಲಿಕ್ಕಿಲ್ಲ. ಹಾಗಾಗಿ ಈಗ ಅದು ಬರೀ ಸಂಪ್ರದಾಯ. ಈ ರೀತಿ ಪಡಿಯಕ್ಕಿ ಪಡಿಯರಿ ಎನ್ನುವುದರ ಅರ್ಥವೇ ಆಧುನಿಕ ರೂಪಕ್ಕೆ ಬಂದಿರುವ ಕಾಲಕ್ಕೆ ಅದೇ ಹೆಸರನ್ನು ಇಟ್ಟುಕೊಂಡು ಒಂದು ಕೃತಿಯನ್ನು ಕೊಡುವುದು ಬೇರೆ ಬೇರೆ ವಿದ್ಯಮಾನಗಳಿಗೆ, ಬೇರೆ ಬೇರೆ ರೀತಿಯ ಮನೋಧರ್ಮಗಳಿಗೆ ಕಾರಣ ಆಗ್ತದೆ ಎಂಬುದು ನನ್ನ ಅಂಬೋಣ. ಅದರ ಜೊತೆಗೆ ಆ ಪಡಿಯಕ್ಕಿ ಎನ್ನುವ ಹೆಸರನ್ನು ಕೂಡ ನೋಡಿ, ಈ ಪಡಿಯಕ್ಕಿ ಕೊಡುವಂಥದ್ದು, ಪಡಿಯರಿ ಕೊಡುವಂಥದ್ದು ಕೂಡ ಬರೀ ಒಂದು ಶೋಭೆ ಅಲ್ಲ. ಅದನ್ನು ಪಡೆದುಕೊಂಡ 16 ಕಟ್ಟಳೆಗಳಲ್ಲಿ ಅದೊಂದು, ಅದನ್ನು ಪಡೆದುಕೊಂಡ ನಂತರ ಬಹಳ ಅದ್ಧೂರಿಯ ವಿಜೃಂಭಣೆಯ ವೈಭವೋಪೇತವಾಗಿರುವಂತಹ ನೇಮ ಕಣ್ಣೆದುರು ಸಾಕ್ಷಾತ್ಕಾರಗೊಳ್ಳಬಹುದು. ಆದರೆ ಅಂತಹ ಪಡಿಯಕ್ಕಿಯ ಹಿಂದೆ ನೇಮ ಕಟ್ಟುವವನ ಬಡ ದೈನ್ಯತೆಯ ಬದುಕಿದೆ, ಬದುಕಿನ ಹೋರಾಟ ಇದೆ. ಇಲ್ಲಿ ತನಕ ಗೊತ್ತೇ, ಹಿರಿಯರು ಹೇಳ್ತಿದ್ರು ಪಡಿಯಕ್ಕಿಗೆ ಕೈ ಕೊಟ್ಟ ನಂತರ ಸ್ವಂತ ತಾಯಿ ತೀರಿಕೊಂಡ್ರೂ ಅವನು ಮತ್ತೆ ಮನೆಗೆ ಹೋಗುವಾಗಿಲ್ಲ, ಕಟ್ಟಿಯೇ ಹೋಗಬೇಕು. ಇನ್ನುವಂತಹ ಸಮಾಜ ಅಥವಾ ಉಳ್ಳವರು ಅಥವಾ ಆಯೋಜಕರು ಕೊಟ್ಟ ನಿರ್ಬಂಧ ಇದೆ ಅದರ ಹಿಂದೆ. ಹಾಗಾಗಿ ಬರೀ ಒಂದು ಶೋಭೆ ಅಂತಲ್ಲ, ಅದರ ಹಿಂದೆ ಅನೇಕ ದಾರುಣ ದುಃಖ ಕಥೆಗಳಿವೆ ಎಂಬುದನ್ನು ಬರೀ ಹೆಸರಿನಿಂದ ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಖಪುಟ, ಮುಖಪುಟ ಎನ್ನುವುದು ಚಂದ್ರಹಾಸ ಕಣಂತೂರರ ಬದುಕನ್ನೇ ಒಂದರ್ಥದಲ್ಲಿ ಹೇಳ್ತದೆ. ಅದನ್ನು ಅರ್ಥ ಮಾಡಿಕೊಂಡ ನಾಗೇಶಣ್ಣನ ಕಲ್ಪನೆ ನಿಜಕ್ಕೂ ಮೆಚ್ಚಬೇಕು. ಇವರನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದಕ್ಕೆ ಅದು ಸೂಚನೆ. ಅಂದರೆ ಕಣಂದೂರಿನಲ್ಲೇ ಹಿಡಿಯಲಾದ, ಕಣಂದೂರಿನಲ್ಲಿ ನೇಮ ಕಟ್ಟುವ ಕಾಂತಣ್ಣ ಹಿಡಿದಂತಹ ಪಡಿಯಕ್ಕಿ, ಅದರ ಹಿಂದೆ ಇರುವುದು ಕಣಂದೂರು ಕ್ಷೇತ್ರದ ಶೋಭೆ. ಅಂದರೆ ಈ ಪಡಿಯಕ್ಕಿ ಹಿಂದೆ, ಚಂದ್ರಹಾಸ ಕಣಂತೂರರ ಹಿಂದೆ ಕಣಂದೂರು ಕ್ಷೇತ್ರ ಇದೆ ಎನ್ನುವ ಅರ್ಥ ಅದು. ಮತ್ತು ಅತ್ತಾವರ ಕ್ಷೇತ್ರ ಇದೆ, ಅಲ್ಲಿ ಕಟ್ಟಿರುವಂತಹ ದೈವ ಇದೆ, ಆ ಹಿನ್ನೆಲೆ ಇದೆ. ಇನ್ನೊಂದು ಅಂಶವನ್ನು ಗಮನಿಸಬೇಕು, ಈ ಕೃತಿಯನ್ನು ಅರ್ಪಣೆ ಮಾಡಿರುವಂಥದ್ದು ಅವರ ತಾಯಿ, ಕಳೆದ ವರ್ಷವಷ್ಟೇ ಗತಿಸಿದಂತಹ ಅವರ ತಾಯಿ ಸೇಸಮ್ಮನಿಗೆ. ಆ ಸೇಸಮ್ಮ ಹೆಸರು ಬಹಳ ಚಂದ, ಬಹಳ ಶೇಷ ಎನ್ನುವುದರ ಬಹಳ ಗ್ರಾಮ್ಯ ರೂಪ ಅಂತ ನೀವು ಹೇಳಿದ್ರು ಕೂಡ ಸೇಸಮ್ಮಕ್ಕ ಅನೇಕ ಒಂದು ದೇಯಿ, ದೆಯ್ಯಾರು, ಮಾನಿಗ, ಜೇವು, ಜಾವದೆ ಎನ್ನುವ ಸಾಲಿಗೆ ಬರುವಷ್ಟು ದ್ರಾವಿಡ ಹೆಸರು ಅಂತಹ ಸೇಸಮ್ಮಕ್ಕನಿಗೆ ಕೊಟ್ಟಿದ್ದಾರೆ ಅವರ ತಾಯಿಗೆ. ಅಂದ್ರೆ ಈ ಕೃತಿಯ ಹಿಂದೆ, ಈ ಪಡಿಯರಿಯ ಪಡಿಯಕ್ಕೆ ಹಿಂದೆ ಅವರ ತಾಯಿ ಕೊಟ್ಟಂತಹ ತುಳು ಜನಪದ ಆಸಕ್ತಿ ಇದೆ, ಅವರ ಕಣಂದೂರು ಪರಿಸರ ಕೊಟ್ಟಂತಹ ದೈವಾರಾಧನೆ ಮತ್ತು ಕೃಷಿ ಪ್ರಧಾನವಾಗಿರುವ ಆಲೋಚನೆಗಳು, ಇದನ್ನು ನಾವು ಈ ಕೃತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆ ನೆಲೆಯಲ್ಲಿ ಒಮ್ಮೆ ಇದನ್ನು ಮುಖಪುಟವನ್ನು ನೋಡಿದರೆ ನಿಮಗೆ ಬಹಳ ರೋಚಕವಾಗಿ ಕಾಣ್ತದೆ. ಇನ್ನು ಸುಮ್ಮನೆ ಒಂದು ಹೇಳಿಬಿಡ್ತೇನೆ, ಈ ಪಡಿಯಕ್ಕಿ ಎಂಬ ಅಕ್ಷರವನ್ನು ಗಮನಿಸಬೇಕು ನಾಗೇಶಣ್ಣ. ಕುವೆಂಪು ಅವರ ಕೃತಿಯಲ್ಲಿ ಇದೇ ಮಾದರಿಯ ಅವರ ಫಾಂಟ್ ಬಳಸುವಂಥದ್ದು. ಪಡಿಯಕ್ಕಿ ಸರ್, ಅದು ಹೇಗೆ ಹಕ್ಕಿ, ಅಕ್ಕಿ, ಬೆಳ್ಳಕ್ಕಿ ಪ್ರಯೋಗವನ್ನು ನಾವು ಗಮನಿಸಬೇಕು. ಹಕ್ಕಿ ಎನ್ನುವ ಪ್ರಯೋಗಗಳು ಬಂದಾಗಲೆಲ್ಲ ಸಾಮಾನ್ಯವಾಗಿ ಅವರು ಓರುವ ಮುದ್ರಕರು ಅಥವಾ ಪ್ರಕಾಶಕರು ಇದೇ ಅಕ್ಷರದ ಮಾದರಿಯನ್ನು ಬಳಸ್ತಾರೆ. ಒಂದು ಅರ್ಥದಲ್ಲಿ ಅದೊಂದು ಹಕ್ಕಿ ಹಾರಿದಾಗೆ ಉಂಟೇನೋ ಅಕ್ಷರದ ರೂಪ. ಕುವೆಂಪು ಅವರ ಬಹುಶಃ ಈ ಹಿನ್ನೆಲೆಯಲ್ಲಿ ಅವರ ಚಾಕಚಕ್ಯತೆಯನ್ನು ನಾನು ಮೆಚ್ಚುತ್ತೇನೆ. ಬಹಳ ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಕಥೆಗಳಿಗೆ ಒಂದೆರಡು ಸಾಲು, ನಾನು ಏನು ಕಥೆಯ ಹೊಲಭುಗಳನ್ನು ಹೇಳುವುದಿಲ್ಲ, ಹೇಳಬಾರದು, ಅದು ಅಪರಾಧ. ಯಾಕೆಂದ್ರೆ ನೀವು ಇದನ್ನು ಕೊಂಡುಕೊಂಡು ಅನಂತರ ಓದಬೇಕು. 16 ಕಥೆಗಳು ಹೌದು. ಬಹಳ ಸ್ಪಷ್ಟವಾಗಿ ಹೇಳುವುದಾದ್ರೆ ದೈವಾರಾಧನೆ ಎನ್ನುವ ಒಂದು ಸಾಂಸ್ಕೃತಿಕ ಧಾರ್ಮಿಕ ಚೌಕಟ್ಟನ್ನು ಮೀರಿದ್ರು ಇಲ್ಲಿನ ಕಥೆಗಳಿಗೆ ಅಸ್ಮಿತೆ ಇದೆ. ದೈವಾರಾಧನೆ ಬಗ್ಗೆ ಪ್ರಾಥಮಿಕ ಜ್ಞಾನ ಇಲ್ಲದವನಿಗೂ ಈ ಕತೆ ರಂಜನೀಯ, ಓದಲು ಸಾಧ್ಯ ಇರುವಂಥದ್ದು. ಅನೇಕ ಪಾತ್ರಗಳು, ಅನೇಕ ನಿಮಗೆ ಕೆಲವು ಸಂಧಿಗಳನ್ನು ನಿಮಗೆ ಸುಲಭದಲ್ಲಿ ನೋಡಲಿಕ್ಕೆ ಸಿಗ್ಲಿಕ್ಕಿಲ್ಲ. ಸಾಮಾಜಿಕ ಸಂಧಿಗಳು ಇದರಲ್ಲಿ ಇವೆ, ಆರಾಧನೆಗೆ ಒಳಪಡದ ವ್ಯಕ್ತಿತ್ವದ. ಅವುಗಳನ್ನು ಮೊದಲ ನೋಟಕ್ಕೆ, ಮೊದಲ ಓದಿಗೂ ಕೂಡ ನಿಮಗೆ ಸಂಭ್ರಮ ತರುವಂತಹ ಒಂದು ತಿರುಳು ಆ ಕಥೆಯೊಳಗಿದೆ. ಹಾಗಾಗಿ
ಇಲ್ಲಿಯ ಕತೆಗಳು ಧಾರ್ಮಿಕತೆಯಿಂದ ಸಾಮಾಜಿಕತೆಯ ಕಡೆಗೆ ದಾಟಿದೆ ಎಂಬುದು ನನ್ನ ಅನಿಸಿಕೆ. ಇನ್ನು

ಆದ್ರೆ ಸಮಾಜ ಒಡ್ಡಿದ ಬಗೆ ಬಗೆಯ ಪರೀಕ್ಷೆ. ಆ ಬಿಸಿ ಎಣ್ಣೆಯಲ್ಲಿ ಕೈ ಹಾಕುವಲ್ಲಿಂದ ತೊಡಗಿ ಕಬ್ಬಿಣದ ಗುಂಡನ್ನು ಎತ್ತುವಲ್ಲಿಂದ ತೊಡಗಿ ಅದನ್ನೆಲ್ಲ ಮೀರಿ ನಾನು ಪರಿಶುದ್ಧಳು ಅಂತ ತೋರಿಸ್ತಾಳೆ. ಯಾರು? ಕಚ್ಚೂರ ಮಾಲ್ದಿ, ಬಬ್ಬುವಿನ ತಾಯಿ, ಗೆದ್ದಿದ್ದಾಳೆ. ಕೊನೆಯ ಪಾತ್ರದಲ್ಲಿ ಅನಿವಾರ್ಯವಾಗಿ ಆ ಪರವನ ಹಿಂದೆ ಚಿತೆಗೆ ಆಗಮನ ಮಾಡಿದ ಪರತಿಮಂಗಣೆ. ಎರಡು ಹೆಣ್ಣು ಪಾತ್ರದ ಮುಖಾಮುಖಿಯ ನೋಡಿ. ಈ ಮಧ್ಯೆ, ಈ 16ರ ಮಧ್ಯೆ ಅನೇಕ ಪಾತ್ರಗಳು ಬರ್ತದೆ. ಅತ್ಯಾಚಾರಕ್ಕೆ ಒಳಗಾಗುವ, ಶೋಷಣೆಗೆ ಒಳಗಾಗುವ, ಶೋಷಣೆಯನ್ನು ಮೀರಿ ನಿಲ್ಲುವ, ಗಂಡನನ್ನೇ ಚಿತರೆಯ ಕಡೆಗೆ ಆಹ್ವಾನಿಸುವ, ಇಂತಹ ಅನೇಕ ಪ್ರಭಾವ ಬೀರುವಂತಹ ಪಾತ್ರಗಳು ಇದರಲ್ಲಿ ಬರ್ತದೆ. ಅದರಲ್ಲಿ ನಾನು ಉಲ್ಲೇಖ ಮಾಡಿ ಹೇಳುವುದಾದರೆ, ನಮ್ಮಲ್ಲಿ ಭಾರತಕ್ಕೆ ಇರುವ ಒಂದು ಅಪಕೀರ್ತಿಗಳಲ್ಲಿ ಒಂದು ಸತಿಸಹಗಮನ. ಅದು ಎಷ್ಟರ ಮಟ್ಟಿಗಿತ್ತೋ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಆದರೆ ಪತಿ ಸಹಗಮನ ತುಳು ಜನಪದ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ ನನಗೆ. ಇದು ನಮ್ಮ ಹೆಗ್ಗಳಿಕೆ, ಪತಿ ಸಹಗಮನ. ಇದಕ್ಕಿಂತ ದೊಡ್ಡ ಕ್ರಾಂತಿ ಬೇಕೆ ಒಂದು ಭಾಷೆ ಕೊಡುವಂಥದ್ದು? ಮುಖಾಂಬಿಗುಳಿಗ, ಮುಖಾಂಬಿಗುಳಿಗ, ಬಹಳ ರೋಚಕ ಕತೆ ಅದು. ಅದು ಓದುವಾಗ ಒಂದು ಮುಷ್ಟಿ ಹಿಡಿಯುವಷ್ಟೊಂದು ಒಂದು ಕೋಪ ಒಳಗಿಂದ ಬರ್ತದೆ. ಆ ಮೂಕಾಂಬಿ ಗುಳಿಗ, ಅದರಲ್ಲಿ ಹೆಣ್ಣೊಬ್ಬಳು ಪತ್ನಿ ತೀರಿಕೊಂಡಾಗ ಗಂಡ ಸಹಗಮನ ಮಾಡುವಂಥ ಒಂದು ಕಥೆಯ ಉಲ್ಲೇಖ ಬರ್ತದೆ. ಅದೇ ಪರತಿಮಂಗಣೆಯಲ್ಲಿ ಪತ್ನಿ ಸಹಗಮನ ಮಾಡುವಂಥದ್ದು. ಇಂತಹ ಇದರ ಜೊತೆಗೆ ಈ ಮಾವ ಮಾಡಿದ ತಪ್ಪಿಗೆ ಜುಮಾದಿಯ ವಶಕ್ಕಾದ ಬಾಲೆಮಾನಿ ಮಾಯಂದಾಲ್ ಎನ್ನುವವಳ ಕತೆ, ಅತ್ಯಾಚಾರಕ್ಕೆ ಒಳಗಾಗಿ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮದನಗನ ಕತೆ, ಇನ್ನು ಮೂವರು ಮುಗೇರ್ಲು ದೈವಲು, ಮುಗೇರ್ಲು ದೈವಲ ಜೊತೆಗೆ ದೈವವಾಗಿ ಪರಿಗಣಿಸಲ್ಪಟ್ಟ ತನ್ನಿಮಾನಿಗನ ಕತೆ. ಈ ಕತೆಗಳು ಹೆಣ್ಣಿನ ಬೇರೆ ಬೇರೆ ನೆಲೆಗಳನ್ನು, ಹೆಣ್ಣಿನ ಬಗ್ಗೆ ಆ ಕಾಲದ ಸಮಾಜ ಇಟ್ಟುಕೊಂಡ ಬೇರೆ ಬೇರೆ ಮನೋಧರ್ಮಗಳನ್ನು ಪರಿಚಯಿಸಿಕೊಡ್ತದೆ. ಹಾಗಾಗಿ ಒಂದು ಏಕಸೂತ್ರದ ಅಭಿಪ್ರಾಯವನ್ನು ತುಳು ಜನಪದ ಕಥನದ ಬಗ್ಗೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾವುದೋ ನೀವು ಮುಖಾಂಬಿಗುಳಿಗನನ್ನು ಅಥವಾ ಬಾಲೆ ಮಾನಿ ಬಾಯಂದಾಲನ್ನು ಇಟ್ಕೊಂಡು ತುಳು ಜನಪದ ಸ್ತ್ರೀ ದೌರ್ಜನ್ಯದ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದೆ, ಎಲ್ಲದರಲ್ಲೂ ಹೆಣ್ಣು ಪಾತ್ರದ ನಿರಸನವೇ ಇದೆ ಎನ್ನುವ ತೀರ್ಮಾನಕ್ಕೆ ಬರುವಾಗಿಲ್ಲ. ಅನೇಕ ಕ್ರಾಂತಿಕಾರಿ ಪಾತ್ರಗಳು ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಇಲ್ಲಿ ಮುಖ್ಯ ಆಗ್ತದೆ. ಹಾಗಾಗಿ ಇದು ಒಂದು ಅಧ್ಯಯನ ಯೋಗ್ಯವಾಗಿರುವ, ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಕೂಡ ಅಧ್ಯಯನ ಯೋಗ್ಯವಾಗಿರುವಂತಹ ವಿಚಾರ ಅಂತ ನಾನು ಅಂದುಕೊಳ್ತೇನೆ. ಇನ್ನು ಕೃತಿಯ ಇಲ್ಲಿ ಜನಜನಿತವಾದ ಪಾತ್ರಗಳನ್ನು ಆಯ್ಕೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಕೊರಗತನಿಯೇ ಇದ್ದಾನೆ, ಆಲಿಚಾಮುಂಡಿ ಇಂತಹ ದೈವಗಳು ಬರ್ತದೆ. ಆದರೆ ಹೆಚ್ಚಿನ ಪಾತ್ರಗಳು ಜನಜನಿತವಲ್ಲದ್ದು. ನಿಮಗೆ ಬರೀ ಪಾರ್ಧಾನವಾಗಿ ನೋಡಲಿಕ್ಕೆ ಸಾಧ್ಯ, ಓದಲಿಕ್ಕೆ ಸಾಧ್ಯ, ಸುಲಭ ಸಾಧ್ಯವಾಗಿ ಸಿಗದ ಪಾತ್ರಗಳು ಇಲ್ಲಿ ಕಥೆಯ ರೂಪದಲ್ಲಿ ಬಂದಿರುವಂಥದ್ದು. ಅದು ಇವತ್ತಿನ ಯುವಕ ಯುವತಿಯರಿಗೆ ದೈವ ಕಥನವನ್ನು ತಿಳಿದುಕೊಳ್ಳಿಕ್ಕೆ ಒಳ್ಳೆಯ ಮಾಧ್ಯಮ. ದೈವ ಕಥನ, ದೈವಾರಾಧನೆ ಕಥೆಗಳಂತ ಹೇಳಿದ್ದಾರೆ, ಪಾರ್ಧಾನದ ಮೂಲದ ಕಥಾರೂಪ ಎನ್ನುವ ಕಾರಣಕ್ಕೆ ಮಾತ್ರ. ಬದಲಾಗಿ ಕಟ್ಟಿಯಾಡುವ ದೈವದ ಕಥೆಗಳೇ ಅಲ್ಲ ಇದು. ಕಟ್ಟಿಯಾಡದ ಸಾಮಾಜಿಕ ನಾಯಕಿಯರು, ಈಗ ಹೊನ್ನಮ್ಮ ಜೇವು, ಬಾಲೆ ಮಾಡದಿ ಇದರಲ್ಲಿ ಇಲ್ಲ ಅವರು, ಆದರೂ ಅಂತಹ ಅನೇಕ ಪಾತ್ರಗಳು, ಆದರೆ ಓದಲು ಆಸಕ್ತಿ ಇರುವಂಥ ಕಥೆಗಳು, ಅಂತಹ ಪಾತ್ರಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಎರಡು ವಿಚಾರವನ್ನು ಕೃತಿಯ ಮೂಲದಿಂದ ನಾನು ಹೇಳಬೇಕು. ಒಂದು, ಇವರ ಕಣಂದೂರು ಕಣಂತೂರು ಆದದ್ದು, ಅಂದರೆ ಸೊಗಸಾಗಿ ತುಳುವಿನಲ್ಲಿ ಮಾತನಾಡಬಲ್ಲ, ಬರೆಯಬಲ್ಲ ಚಂದ್ರಾಸ ಕಣಂದೂರರು. ಕನ್ನಡಕ್ಕಾಗುವಾಗ ಎಲ್ಲಾದರೂ ಅಡವಿದ್ದಾರೋ, ಹೇಗಿತ್ತು ಭಾಷೆ, ಅವು ತುಳು ತಲಕಾನೆ ಆ ಪುಂಡ್ಯ, ಹೇಗೆ ಅನುವಾದ ಮಾಡಿದ್ದಾರೆ. ಕೆಲವು ತುಳುವಿನಿಂದ ಕನ್ನಡಕ್ಕೆ ಬಂದರೆ ಆ ಸೊಗಸೆ ಹೋಗ್ತದೆ, ಅದೊಂದು ಸವಾಲು ಅವರಿಗೆ. ಬಹುಶಃ ಅದರ ಸಾವಾಸ ಇದ್ದವರಿಗೆ ಮಾತ್ರ ಗೊತ್ತು, ಅದು ರುಚಿಸುವುದೇ ಇಲ್ಲ ಎಷ್ಟೇ ಕನ್ನಡದಲ್ಲಿ ಹೇಳಿದರು. ಬಹುಶಃ ಅದು ಕನ್ನಡದ ಮಿತಿ, ಕನ್ನಡದ ಮಿತಿ. ಹಾಗಾಗಿ ಒಂದು ಅನುವಾದವನ್ನು ನೋಡಿ, ಇದು ಮೂಕಾಂಬಿಗುಳಿಗ, ಅದರಲ್ಲಿ ಬರುವಂಥ ಸಾಲು, ಮಯ್ಯರೇ ನನ್ನನ್ನು ಮುಟ್ಟಿದರೆ ನಿಮ್ಮ ತಾಯಿ ತಂಗಿಯನ್ನು ಮುಟ್ಟಿದ ಆಣೆ ಇದೆ, ಹೆಡೆಬಿಚ್ಚಿದ ನಾಗನನ್ನು ಕೊಂದ ದೋಷ ಇದೆ, ಕಾಶಿಗೆ ಹೋದ ಕಪಿಲೆ ದನವನ್ನು ಕೊಂದ ಶಾಪ ತಟ್ಟುವುದು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಮೂಕಾಂಬಿ ಕೈ ಮುಗಿದು ಕಣ್ಣೀರು ಸುರಿಸುತ್ತಾ ಅಂಗಲಾಚಿದಳು. ಮೂಕಾಂಬಿ, ನಿನ್ನ ಆಣೆ ಶಾಪಕ್ಕೆಲ್ಲ ಹೆದರುವವನು ನಾನಲ್ಲ, ತಾಯಿಯನ್ನು ಮುಟ್ಟಿದ ಆಣೆ ಇದ್ದರೆ ಎದೆ ಹಾಲು ಕುಡಿದು ಸಂದಾಯವಾಗಿದೆ, ನಾಗನನ್ನು ಕೊಂದ ದೋಷ ಇದ್ದರೆ ನಾಗಮಂಡಲ ಮಾಡಿಸುತ್ತೇನೆ, ದನವನ್ನು ಕೊಂದ ಶಾಪ ಬಂದರೆ ಕಾಶಿಗೆ ಹೋಗಿ ತೀರಿಸುತ್ತೇನೆ. ಮಯ್ಯರು ಎರಡು ಹೆಜ್ಜೆ ಮುಂದೆ ಇಟ್ಟರೂ

ಮೂಕಾಂಬಿ ನಾಲ್ಕು ಹೆಜ್ಜೆ ಹಿಂದೆ ಸರಿದಳು. ಇಲ್ಲಿ ಇದು ಪಾಠದಾನದಲ್ಲಿ ಬರುವಂಥದ್ದೇ ಸಾಲು, ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ. ಈಗ ತುಳುವಿನಲ್ಲೇ ನಿಮಗೆ ಅದನ್ನು ಕೇಳಿದವರು ಇದು ಖಂಡಿತ ರುಚಿಸುವುದಿಲ್ಲ, ನಾನೇ ಹೇಳ್ತೇನೆ ನನಗೆ ರುಚಿಸಲಿಲ್ಲ. ಆದರೆ ಆ ಬಿಗಿತನವನ್ನು ಇಟ್ಟುಕೊಂಡ ಕನ್ನಡಕ್ಕೆ ಅವರು ತಂದು ಗೆದ್ದಿದ್ದಾರೆ, ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಗೆದ್ದಿದ್ದಾರೆ ಆ ಬಿಗಿತನವನ್ನೇ, ಆ ಬಿರುಸು ನೋಡಿ, ಆ ಭಾಷೆಯ ಪ್ರಯೋಗ ನೋಡಿ, ಮತ್ತು ಅದಕ್ಕೆ ಪೂರಕವಾದ ಪದಗಳನ್ನು ಬಳಸಿದ ಕ್ರಮವನ್ನು ಗಮನಿಸಬೇಕು. ಆಕಾಶವಾಣಿಯಲ್ಲಿ ಅವರ ಕಥೆಯನ್ನು ನಾನು ಕೇಳಿದವ, ಅಲ್ಲೂ ಅವರ ಭಾಷೆ ಬಹಳ ಸೊಗಸು. ಬೈರಾಸು ಬೂರುಂಡು ಐನೋರ ಪೆಜ್ಜಿದ್ದು ಪುಗೇಲಿಗೆ ಪಾಡದು ಪೋಯೇರು ಎನ್ನುವಂಥ ಸಣ್ಣ ಸಣ್ಣ ಸಂಗತಿಯನ್ನು ಅವರು ಕಥೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ನೆಲೆಯಲ್ಲಿ ಅವರ ಭಾಷೆಯ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಬಾಲಜೈ ಮಾಣಿಗ ಎನ್ನುವಂಥ ಕಥೆಯಿಂದ ಅವರ ಭಾಷೆ ಸಣ್ಣ ಸಣ್ಣ ವಾಕ್ಯವನ್ನು ಹೇಗೆ ಬಳಸ್ತಾರೆ. ಮರುದಿನ ಬೆಳಿಗ್ಗೆ ಮಾಣಿಗ ಎದ್ದಳು, ಕೋಣೆಯಿಂದ ಹೊರಗೆ ಬರುವಾಗ ಬಾಗಿಲ ಚೌಕಟ್ಟಿನ ಕೆಳಗೆ ಅರೆಯನ್ನು ಎಡವಿದಳು. ದೊಪ್ಪನೆ ನೆಲದ ಮೇಲೆ ಕವಚಿ ಬಿದ್ದಳು. ಶಬ್ದ ಕೇಳಿದ ಬಲ್ಲಾಳರು ಎದ್ದರು. ಕೆಳಗೆ ಬಿದ್ದಿರುವ ಮಾಣಿಯನ್ನು ಕಂಡು ತಕ್ಷಣ ಹೋಗಿ ಅವಳನ್ನು ಎಬ್ಬಿಸಿದರು. ರಕ್ತ ಸಹಿತ ಬಿಳಿ ನೊರೆಗಳು ಅವಳ ಬಾಯಿಂದ ಇಳಿಯಲಾರಂಭಿಸಿತು. ಅರೆಕ್ಷಣದಲ್ಲಿ ಕರಿನೆತ್ತರು ವಾಂತಿ ಮಾಡಿದಳು. ಜುಮಾದಿಯ ಗುಡಿಯತ್ತ ಬೆರಳು ತೋರಿಸಿದ ಮಾಣಿಗ ಬಲ್ಲಾಳರ ಮುಖವನ್ನೊಮ್ಮೆ ನೋಡಿದಳು. ನೋಡ ನೋಡುತ್ತಿದ್ದಂತೆ ಬಲ್ಲಾಳರ ತೋಳುಗಳಲ್ಲೇ ಮಾಣಿಗ ಕೊನೆಯುಸಿರೆಳೆದಳು. ಸಣ್ಣ ಸಣ್ಣ ವಾಕ್ಯಗಳು ನೋಡಿ. ಇದು ನಾನು ಏಕೆ ಇದನ್ನು ಉಲ್ಲೇಖ ಮಾಡಿದಂದರೆ, ನನಗೆ ಕನ್ನಡವನ್ನು ಓದಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಸರ್, ನೀವು ಕಷ್ಟ ದೈವಾರಾಧನೆ ತುಂಬ ಇಷ್ಟ, ಇದು ಇವತ್ತು ಅನೇಕ ಯುವ ಪೀಳಿಗೆಯ ಸಮಸ್ಯೆ. ಈ ದೈವದ ಕಥೆನು ಪೂರ ತೆರೆಯೋಡು ಅಂತ ಈಸಿ ಇಟ್ಟು ಬರೆಯಿನ ಕತೆ ಅಂಡಪನ್ಲೆ ಎಂಕ್ಲೆಗವ್ವ ಮಲ್ಲ ಮಲ್ಲ ಅಕ್ಕಲೇನು ಪೂರ ಓದರ ಅಪ್ಪುಜಿ ವಿದ್ವಾಂಸರ್ನ ಈಸಿ ಇಟ್ಟು ಬರೆಯಿನ ತುಳು ಕತೆಗಳು ದೈವದ ಕತೆಗಳು ಎನ್ನುವವರಿಗೆ ಇದು ಒಳ್ಳೆಯ ಆಯ್ಕೆ, ಇದು ಒಳ್ಳೆಯ ಆಯ್ಕೆ. ಬಹಳ ಸರಳ ಭಾಷೆಯಲ್ಲಿ ಬಳಕೆ ಮಾಡಿದ್ದಾರೆ. ಚಂದ್ರಹಾಸ ಕಣಂದೂರರು ಮುನ್ನುಡಿ ಬರೆದಿರುವಂಥ ಅಭಯ ಕುಮಾರರು ಅವರು ಮತ್ತು ಪ್ರಕಾಶಕರು ಹೇಳುವಿರುವ ಹಾಗೆ ಇಲ್ಲಿ ಅನೇಕ ಪಾರಿಭಾಷಿಕ ಪದವನ್ನು ತುಳುವಿನಲ್ಲೇ ಉಳಿಸಲಾಗಿದೆ. ಆ ಕಾರಣದಿಂದ ಒಂದು ಕಥಾ ಸಂಕಲನದ ಕೊನೆಯಲ್ಲೂ ಪಾರಿಭಾಷಿಕ ಕೋಶವನ್ನು ಕೊಟ್ಟಿದ್ದಾರೆ. ಅನಿವಾರ್ಯ, ವಿಚಿತ್ರ ಏನಲ್ಲ, ಅನಿವಾರ್ಯ. ಅದರ ಸೊಗಸು ಅರ್ಥ ಆಗಬೇಕಿದ್ರೆ ಅದು ಬೇಕು. ಆ ನೆಲೆಯಲ್ಲಿ ಇದು ಬಹಳ ಮುಖ್ಯ. ಇನ್ನು ನಮಗೆ ಗೊತ್ತಿರುವ ಹಾಗೆ ಕೊರಗತನಿಯ ನಮ್ಮೂರಿನ ಸಿದ್ಧಮರ್ಧ ವೈದ್ಯ, ನಾವು ಅವರ ಕಥೆಯನ್ನೆಲ್ಲ ಕೇಳಿ ಬೆಳೆದವರು. ಇನ್ನು ನನ್ನ PhD ಪ್ರಬಂಧ ಒಳಗೊಳ್ಳುವಂತಹ ಮೇಡಮ್ ಗೊತ್ತಿರುವುದು, ಆಲಿ ಚಾಮುಂಡಿ, ಆಲಿಭೂತ, ಮುಸ್ಲಿಂ ಭೂತದ ಬಗ್ಗೆ. ಇನ್ನು ಅಣ್ಣನ ಕಥಾ ಸಂಕಲನದಲ್ಲಿ ಬರಲಿಲ್ಲ, ಆದರೆ ಇನ್ನೊಂದು ಪಾಠಾಂತರ ಮುಖೇನ ಉಳ್ಳಾಳ ದರ್ಗದಲ್ಲೇ ದುಗ್ಗು ಹೋಗಿ ಬಿಬಿಪಾತಿಮಾದ ಬೊಬ್ಬರಿಯನ ಸಂಧಿ ಇವೆಲ್ಲವನ್ನು ಅವರು ಬಹಳ ಸೊಗಸಾಗಿ ಬರೆದಿದ್ದಾರೆ. ನಮ್ಗೆ ಗೊತ್ತಿರುವ ಪ್ರಸಿದ್ಧ ಕಥೆಗಳೇ, ಆದರೆ ಇಲ್ಲಿ ಓದುವಾಗ ಅದು ಸಂತೋಷ ಕೊಡ್ತದೆ. ಇನ್ನು ನನ್ನ ಮಾತಿನ ಕೊನೆಯಲ್ಲಿ ಒಂದು ನಾಲ್ಕು ಆಶಯದ ಮಾತುಗಳು ಏನು ಎನ್ನುವುದರ ಬಗ್ಗೆ. ಒಂದು, ಯಾವುದೇ ಒಂದು ತುಳು ಕೃತಿ ಕನ್ನಡಕ್ಕೆ ಅಥವಾ ಇಂಗ್ಲೀಷಿಗೆ ಬಂದ ಮಾತ್ರಕ್ಕೆ ಆ ಕೃತಿಯ ಹೆಗ್ಗಳಿಕೆ, ಹಿರಿಮೆ, ವಿಸ್ತಾರ, ಆಲೋಚನಾ ಕ್ರಮ ಹೆಚ್ಚುತ್ತದೆ, ಮಹತ್ತಿಕೆ ಕೂಡ್ತದೆ ಎನ್ನುವುದು ಸುಳ್ಳು. ತುಳುವಿನಿಂದ ಬೇರೆ ಭಾಷೆಗೆ ಬಂದ ತಕ್ಷಣ ಗ್ರೇಟ್ ಆಗ್ತದೆ ಎನ್ನುವುದು ಸುಳ್ಳು. ಏಕೆ? ತುಳುವಿಗೆ ಅದರದ್ದೇ ಆದ ಸೊಗಸಿದೆ, ಆ ಭಾಷೆಗೆ ಅದರದ್ದೇ ಆದ ಸೊಗಸಿದೆ. ಆದರೆ ಬರಬೇಕಾದದ್ದು ಅನಿವಾರ್ಯ. ಸರ್ ಅದನ್ನು ಬಹಳ ಚಂದಕ್ಕೆ ಹೇಳಿದರು, ಬರಬೇಕಾದದ್ದು ಅನಿವಾರ್ಯ. ಏಕೆ? ಕೈಪುಂಡಿಡುಪ್ಪುನವು ಸುದೆಕದಾಂಟೋಡು, ನನ್ನ ಬೊಗಸೆಯಲ್ಲಿ ಮಾತ್ರ ಇದೆ, ಅದು ಸ್ವಲ್ಪ ವಿಸ್ತಾರ ಆಗಬೇಕಿದ್ರೆ ಇತರ ಭಾಷೆಯ ಸಹವಾಸ ಆಗಬೇಕು. ಅಂದರೆ ಈ ತುಳು

0: ಸುರೇಂದ್ರ ಸರ್, ಚಿನ್ನಪ್ಪಗೌಡರು ಸರ್ ಮಾಡಿದ ಹಾಗೆ ತುಳುವಿನ ಜನಪದ ಪಠ್ಯಗಳು ಇಂಗ್ಲೀಷಲ್ಲಿ ಬರಬೇಕು, ಲೋಕ ವಿಸ್ತಾರ ಆಗಬೇಕು. ಇವತ್ತು ವಿದೇಶಿ ವಿದ್ವಾಂಸರು ಕೂಡ ತುಳು ಕಥಾನಕವನ್ನು ಕಲಿಯುವ ಆಸಕ್ತಿಯಲ್ಲಿದ್ದಾರೆ, ನಮಗೆ ಕೊಡುವುದಕ್ಕೆ ವಿಷಯಗಳಿಲ್ಲ, ಕೆಲವೇ ಕೆಲವು ಬೆರಳೆಣಿಕೆ ಪುಸ್ತಕಗಳಿರುವಂಥದ್ದು. ಹಾಗಾಗಿ ಈ ಕೃತಿ ಕೂಡ ಯಾರ ಮೂಲಕವೂ ಗೊತ್ತಿಲ್ಲ, ಆದಷ್ಟು ಶೀಘ್ರವಾಗಿ ಇಂಗ್ಲೀಷ್ ಅವತರಣಿಕೆಯಲ್ಲಿ ಬರುವಂಥದ್ದು ಇವತ್ತಿನ ಅವಶ್ಯಕತೆ ಅಂತ ನಾನು ಅಂದುಕೊಳ್ತೇನೆ. ಇನ್ನು ಈ ಕರಾವಳಿಯ ಪಠ್ಯ, ತುಳುನಾಡಿನ ಪಠ್ಯವಾಗಿ ಬಂದಿರುವಂಥ ಈ ಕೃತಿ ಹೆಚ್ಚಿನ ಯುವ ಜನಾಂಗಕ್ಕೆ ತಲುಪಬೇಕು. ಆ ನೆಲೆಯಲ್ಲಿ ಶಾಲಾ ಕಾಲೇಜಿನ ಗ್ರಂಥಾಲಯ ಆಗಿರಲಿ ಅಥವಾ ಎಲ್ಲೊಂದು ಉಡುಗೊರೆ ಕೊಡುವ ಸಂದರ್ಭದಲ್ಲಿ ಆಗಿರಲಿ ಈ ಕೃತಿಯನ್ನು ಕೊಡ್ಬೋದು ತರುಣರಿಗೆ, ತರುಣಿಯರಿಗೆ ನಾನು ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ. ಇದು ಪಠ್ಯಪುಸ್ತಕದಲ್ಲೆಲ್ಲ ಕೆಲಸ ಮಾಡಿರೋರಿದ್ದಾರೆ, ತುಳುನಾಡಿನ ಶಾಲಾ ಕಾಲೇಜುಗಳ ವಿಶ್ವವಿದ್ಯಾನಿಲಯದ ಪಠ್ಯ ಆಗಬೇಕು. ಪರತಿಮಂಗಳ ಬಹುಶಃ ಒಂದು ಶಾಲಾ ಪಠ್ಯಾಗಿದೆ, ಪಠ್ಯ ಆಗಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ, ಎಲ್ಲಿದೋ ಯಾವುದೋ ಒಂದು ಪ್ರದೇಶದ, ಅದು ಮೀಸಲಾತಿಯ ಕಾರಣಕ್ಕೋ, ಪರಿಗಣನೆಯ ಕಾರಣಕ್ಕೋ, ಅಥವಾ ಒತ್ತಾಯ ಒತ್ತಡದ ಕಾರಣಕ್ಕೋ, ಎಲ್ಲಿ ಯಾವುದೋ ಒಂದು ಪರಿಸರದ ಕಥನವನ್ನು ಇವತ್ತಿಗೂ ನಾವು ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಸ್ಥಳೀಯ ಇತಿಹಾಸದ ಅರಿವು ಬಹಳ ಮುಖ್ಯ ಆಗಬೇಕು. ಅದಕ್ಕಾಗಿ ಪ್ರತಿ ಶಾಲಾ ಕಾಲೇಜಿನ ಪಠ್ಯದಲ್ಲಿ ಇಂತಹ ಒಂದು ಕಥನಕ, ಒಂದು ದೈವ ಕಥನವನ್ನು, ಒಂದು ಸಾಮಾಜಿಕ ಪಠ್ಯವಾಗಿ, ಅದು ಅದರ ಆರಾಧನೆಯ ವಿಷಯವನ್ನು ಕಳಚಿಕೊಂಡರೂ ಕೂಡ ಸಾಮಾಜಿಕ ಪಠ್ಯವಾಗಿ ಇಂತಹ ಒಂದು ಜನಪದ ನಾಯಕಿ ಅಥವಾ ನಾಯಕ ಇದ್ಲು ಎನ್ನುವ ಪ್ರಾಥಮಿಕ ಅರಿವಿಗೋಸ್ಕರ ಆದರೂ ಅದು ಕರಾವಳಿಯ ವಿಶ್ವವಿದ್ಯಾನಿಲಯದ ಅಥವಾ ಶಾಲಾ ಕಾಲೇಜುಗಳ ಪಠ್ಯವನ್ನು ಸೇರಬೇಕಾಗಿರೋದು ಒಳ್ಳೆಯದು. ಅವು ತುಳುಟುಂಡತ್ತೆ ಸರ್, ಇನ್ನು ಆ ನೆಪ ಹೇಳುವಾಗಿಲ್ಲ, ಕನ್ನಡಕ್ಕೆ ಬಂತು ನೋಡಿ, ಸೇರ್ಲಿಕ್ಕೂ ಸುಲಭ. ಇನ್ನು ಅಂತೂ ಈ ಪುಸ್ತಕ ಒಂದು ಒಳ್ಳೆಯ ಯೋಜನೆ. ನಾನು ಹೇಳಿರುವುದಕ್ಕಿಂತಲೂ ಹೇಳದಿರುವುದೇ ಪುಸ್ತಕದ ಬಗ್ಗೆ ಸಾಕಷ್ಟಿದೆ. ಏಕೆಲ್ಲ ಹೇಳಲಿಲ್ಲ, ಇದನ್ನು ನೀವು ಓದಬೇಕು, ಆಸಕ್ತಿಯಿಂದ ಓದಬೇಕು, ಭಾಳ ಪ್ರೀತಿಯಿಂದ ಓದಬೇಕು. ಇನ್ನೊಂದು ಸ್ಟೆಪ್ ದಾಟಿ ಹೇಳ್ತೇನೆ, ಓದುವಾಗ ನಿಮ್ಮ ಮನೆಯ ಮಕ್ಕಳ ಹತ್ತಿರ ಇರಲಿ. ನಾನು ಒಂದು ಧೈರ್ಯದಲ್ಲಿ ಹೇಳಬಲ್ಲೆ, ಧರ್ಮಶಿಕ್ಷಣ ತರಗತಿಯ ಬಗ್ಗೆ ಉಲ್ಲೇಖ ಮಾಡಿದರು, ಇದನ್ನು ನಿಮ್ಮ ಮನೆಯ ಮಕ್ಕಳಿದ್ದಾರಲ್ಲ, ಜಸ್ಟ್ ಕೇಳಿ ಅರ್ಥ ಮಾಡಿಕೊಳ್ಳು. ಸುಮ್ಮನೆ ಇದರೊಂದು ಯಾವುದೇ ಒಂದು ಕಥೆ ತೆಗೀರಿ, ಮುಖಾಂಬಿಗಳಿಗನೋ ಇನ್ಯಾರೋ, ಅವರೆದುರು ಸುಮ್ಮನೆ ಇದನ್ನೊಮ್ಮೆ ಓದಿ, ಗೊತ್ತಿಲ್ಲದಾಗ ತುಳುವಿನಲ್ಲಿ ಸ್ವಲ್ಪ ಹೇಳಿ, ಖಂಡಿತ ನನೊಂಜಿ ನನೊಂಜಿ ಅಂತ ಮಕ್ಕಳು ಹೇಳ್ತಾರೆ, ಇನ್ನೊಂದು ಕತೆ ಹೇಳಿ ಅಂತ. ಅಷ್ಟು ಸೊಗಸಾಗಿದೆ ಇದರ ನಿರೂಪಣೆ ಮತ್ತು ನೀವು ಹೇಳಿಕೊಡುವ ಕ್ರಮ. ಅದಕ್ಕಾಗಿ ಮಕ್ಕಳಿಗೆ ತಲುಪಿಸಿ, ಇದು ಜವಾಬ್ದಾರಿ, ಇದು ಜವಾಬ್ದಾರಿ. ಎಷ್ಟು ಪುಸ್ತಕಗಳು ಬಂತು ಎನ್ನುವುದಕ್ಕಿಂತಲೂ ಎಷ್ಟು ತುಳು ವಿಷಯ, ತುಳು ಭಾಷೆ ಜನರಿಗೆ ತಲುಪಿತು ಎಂಬುದು ಬಹಳ ಮುಖ್ಯ. ಆ ನೆಲೆಯಲ್ಲಿ ಇದು ಮುಖ್ಯ. ಭವಿಷ್ಯ ನಿಧಿ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಬಂದ ಚಂದ್ರಹಾಸ ಕಣಂತೂರರು ಭವಿಷ್ಯದಲ್ಲಿ ನಿಧಿಯಾಗುವ ಕೆಲಸವನ್ನು ಈಗ ಮಾಡಿದ್ದಾರೆ. ಇದು ಕಡಿಮೆ ಅಲ್ಲ, ಇನ್ನಷ್ಟು ಆಗಲಿ. ಪಂಚದ್ರಾವಿಡದಲ್ಲಿ ಕೆಲಸ ಮಾಡಿದರು, ತುಳುವನ್ನು ಕನ್ನಡಕ್ಕೆ ತಂದರು, ಇನ್ನು ಹೊಸ ಕ್ರಮಗಳು ಸಾಧ್ಯ ಆಗಲಿ. ಸಾಧ್ಯ ಆದರೆ ಅವರ ಜೊತೆ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಿರುವ ನಮಗೆ ಅವರ ಜೊತೆ ಸಾಹಿತ್ಯಿಕ ಕೆಲಸವನ್ನು ಜೊತೆಯಲ್ಲಿ ಮಾಡುವಂಥ ಯೋಗವನ್ನು ಅವರ ಗುರುಗಳ ಜೊತೆ ಅವರು ಮಾಡಿರುವ ಹಾಗೆ ಭಗವಂತ ಕರುಣಿಸಲಿ ಎನ್ನುವ ಆಶಯದೊಂದಿಗೆ. 60 ದಾಟಿದೆ, ಅರಳು ಮರಳು ಖಂಡಿತ ಕೊಲ್ಲ, ಚಂದ್ರಹಾಸ ಕಣಂತೂರರು 60 ಮರಳಿ ಅರಳಿದ್ರು. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರ್ವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದಾರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣ ರೈ ನೇರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ ಮೂರನೇ ಕಂತು.
1: ಇರ್ ಮಲ್ಲ ಮನಸ್ಸದಾರ್ ಇರ್ಲಂಚಿನ ಎತ್ತರದ ಜಾಗೆಗೆ ಹಿಂಗ್ ಫೈರ್ ಆಯ್ಚಿಲ್ಲ ಅಂದಲ್ಲ, ಆ ಜಾಗೆಗೆ ಒಂದು ಧ್ವಜ ಸಾಧಿನಿ ಇರ್ ಧ್ವಜ
2: ಸಾಧಿ
3: ಧ್ವಜ
4: ಎತ್ತು ಬಂಜಿಗೂ.

0: ಅಂತ ಗೊತ್ತಿದ್ದೆ.
1: ಸರಿ ಸರಿ, ನಿನ್ನ ಬಿಡಿದತ್ತ ಎನ್ನ ಬರ್ಮಲ್ ಎನ್ನ ಬರ್ಮಲ್ ಅಂತ ಮಗ ಬರ
0: ಎಂತ ಮಗ
1: ನಮ್ಮ ಒಂದು ಕಾರ್ದ ಬಣ್ಣ ಲೆಕ್ಕ ತೋಚಾಲ್ಯ ಉರ್ಲಿದಟ್ಟು ಚೌಂಟುಂದು
2: ಅಪ್ಪಾಜಿ ಇಂದು ಮಲ್ಲ ಮಾಮನ ಮಗಿ
0: ఆయన పరిచయం అండి.
1: ఇందు ముక్కు భర్తన పుండు ఉండేవాడు పుణ్య
0: మళ్ళొట్టుగా అయిపోయి ఆయన ఒట్టుగా అన్న
1: ఇందు దుంబరి అసలుగా
0: బీలవరి పుండి
1: సరే
0: జీవన సాకాదు
1: ಮೂಚಿ
0: ಕೊಡ್ತು ಗಂಜಿ ಒಂದು ಚೆಪ್ಪರೆ ಪದೇ ಒಂದು ತಲೆಮೂಡಿ ಕಂಬಳಿ ತಿಂಗಳು ಸಂಬಳ
1: ಸಂಬಳ
0: ಕಡೆಯಕ್ಕೆ ತಿಕ್ಕಂಡಲ್ಲಾರು ಬಟ್ಟೋಡ್ ಅಂದ್ರೆ ಮೂರ್
1: ದಿನಕ್ಕೆ
0: ವಾ ಬೇಲೆ ವಾ ಬೇಲೆ ಹೆಂಚಿನ ಬೇಲೆ ವಾ ಬೇಲೆ ಕುಂಟಂಗೆ ಅರ್ಕೊಂಡು
1: ಅವಕಾಶ ಕೊಡ್ಬಿಡ
2: ನಮಗೆ ಅಜ್ಜನ ಕಾಕಲಿಗೆ.

ವೈಸ ಮರ್ಲೇರಿ ಮದ್ಮೇನ ಮರ್ಲೇರಿ ಅಲ್ಲಿ ಆ ದೇವಸ್ಥಾನ ಇವಿಗೆ ಪೊನ್ನಗೆ ಮದ್ಮೆಗೆ ಆ ಕಲ್ಯಾಣ ಮಟ್ಟಿ ಒಡೆ ನಂಗೆ ಆನೆಗೆ ಮದ್ಮೆಗೆ ತೋಜಿನ ಮಲ್ಲ ಇಲ್ಲ ಎಲ್ಲಂಜೆ ಅಜಿಪ್ಪ ವರ್ಷದ ಪರ ಬಗ್ಗೆ ಮದ್ಮೆ ಮದ್ಮೆ ಮದ್ಮೆ ಮಾಂತಿರಿಗಿಲ್ಲ ಮದ್ಮೆ ಹಾಕುಂಡೆ ಮಾಂತಿರ್ಲ ಕಂಡ ನಿಲ್ಲ ಸೇರ್ವೇರೆ ಆಂಡ ಎಂಕ ಎಂಕುಂಜಿ ಮದ್ವೆಲ ಆತಿಜೆ ಎಂಕರೇ ಕಂಡ ನಿಲ್ಲ ಎನ್ನ ತರ ಬಚ್ಚಿದ ಪುಲ್ಲಡಿ ಪುಚ್ಚಿ ನೀರು ಬಿಡ್ಪುಡಿ ಎನ್ನ ಅಮ್ಮರಿಗೆ ಕಣ್ಣನ್ನು ತರ ಯಾಡ ಅವಗಂಡ ಗಿಂಚಾವು ಕುಜಲ್ದ ಜವನ ಪುಚ್ಚಿ ಬಂದು ಜವನ ಪುಚ್ಚಿ ಹಿಂಗಿತ್ತರೆ ಮದ್ಮೆ ಅವರು ಓಡಿ ಪಪ್ಪು ಏಳಕ್ಕೆ ಅವಳು ಕೊಂಡು ಅವಳ ಹೆಚ್ಚೆ ಕಂಡ ಮೂಲು ಕೊಂಡ ಮೂಲ ಹೆಚ್ಚಿ ಅಪಗಂಡ ಇಚ್ಚ ಮಲ್ಪುಗ ನಾನು ಒಂದು ಪೋಯಿ ಓಯ್ ಎನ್ನ ಮದ್ಮೆ ಓ

0: Bueno, parte de tu
1: ഇത്തരം ഇത്തരം അപ്പൊ യാ

മണ്ട തെറുസു അണ്ടേ തെറുസു മണ്ടപ്പെട്ടി ചോറു ഉണ്ടു.

ಸಾವಿನ ದ್ವೇಷ, 12 ವರುಷ ನನ್ನ ರೋಷ, 100 ವರುಷ ನನ್ನ ರೋಷ, 100 ವರುಷ ಹಾವಿನ ದ್ವೇಷ.

0: ಹಾವಿನ ದ್ವೇಷ, 12 ವರುಷ ನಂದ ರೋಷ, 100 ವರುಷ ನಂದ ರೋಷ, 100 ವರುಷ ಹಾವಿನ ದ್ವೇಷ, 12 ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಯಾನ್ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

ಮದಿಮೆ ಆಯನ ಸುರುಕು 85 ಕಿಲೋ ತೂಕದ ಈ ಕಣ್ಣನಿ ಪಂಪನ ಪ್ರಾಣಿ 45 ಕಿಲೋಕ್ಕೆ ಜತದ ಇಂಚ ಬಂದ್ಬಿಡು ಕೇಳಲೆ

ಈತನೇಟಾ ಕೋಟಿ ಚೆನ್ನಯ್ಯ ಅಂಚನೆ ನ್ಯಾಯಗಾದು ಎನ್ನ ಬದುಕ ಈ ತುಳು ಸಿನಿಮಾದ ಪದಕುಲೆನ ಕೇನೊಂದು ಬತ್ತರು ಇಡೆಗ ಇನ್ನಿತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬುದ ತುಳು ಪ್ರಸಾರ ಡುತಿಕ್ಕ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಖಂಡಾವರ ಅವರ ರಚನೆಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ನಿನ್ನ ಮನದ ಮಿಡಿತ, ಗಾಯಕರು ಎ ಸತ್ಯನಾರಾಯಣ ಹಾಗೂ ಬಿ ಆರ್ ಛಾಯಾ.

ಮುಂದಿನ ಗೀತೆ ತುಳಸಿ ತನಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಅವರು ಹಾಡಿರುವ ಅಮ್ಮ ನಿನ್ನ ಮರೆಯದಂತೆ

ಮುಂದಿನ ಹಾಡು ತಪ್ಪಿ ಹೋಯಿತಲ್ಲೇ. ರಚನೆ ದೇಶ್ ಕುಲಕರ್ಣಿ, ಸಂಗೀತ ನಿರ್ದೇಶನ ಸಿ ಅಶ್ವಥ್, ಗಾಯಕರು ಬಿ ಆರ್ ಛಾಯಾ.

ಮುಂದಿನ ಹಾಡು ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯ, ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದ, ಅರ್ಚನಾ ಉಡುಪ ಅವರು ಹಾಡಿರುವ ಮೌನ ತಬ್ಬಿತು.

ಮುಂದಿನ ಗೀತೆ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೂತೋಟದ ಹಾದಿಯಾಗೆ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ